ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:24. ಇಂದಿನ ಪಂಚಾಂಗ: ಶಕವರ್ಷ 1948, ಶ್ರಾವಣ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿಯ ಆಗಸ್ಟ್ ತಿಂಗಳ 15ನೇ ತಾರೀಕು, ಶನಿವಾರ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:05. ನಿಮ್ಮ ಜೊತೆಯಾಗಿರುವುದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇಂದಿನ ಶುಭ ನುಡಿ: ಬದುಕಿನಲ್ಲಿ ಗುರಿ ಎಷ್ಟು ಮುಖ್ಯವೋ ಆ ಗುರಿಗಾಗಿ ನಾವು ಕಂಡುಕೊಳ್ಳುವಂತಹ ದಾರಿಯೂ ಅಷ್ಟೇ ಮುಖ್ಯವಾಗಿರುತ್ತೆ. ಆದ್ದರಿಂದ ದಾರಿ ಬಹಳ ಪ್ರಮುಖ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
4: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
5: ಟ್ಯೂನ್ ಮಾಡಿ 101.3 ಎಫ್ಎಂ.

0: ಅಂದ ಕೊಟ್ಟ ಭಾಷೆ.
1: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
2: ರೋಮಾಂಚನವಿ ಕನ್ನಡ.
0: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು.
0: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
3: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
4: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಸ್ನೇಹಿತರೆ, ಮುಂಜಾನೆಯ ಪವಿತ್ರ ಪ್ರಶಾಂತತೆಯಲ್ಲಿ ನಿಮ್ಮ ಅಂತರಂಗಕ್ಕೆ ಮಧುರ ನಾದವನ್ನು ತುಂಬೋದಕ್ಕೆ ಕಾಯ್ತಾ ಇರುವಂತಹ ಎಲ್ಲ ಪ್ರೀತಿಯ ಕೇಳುಗರಿಗೆ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಹೇಳುವಂತಹ ಶುಭೋದಯ. ಆಕಾಶವಾಣಿ ಎಫ್ಎಂ ರೇನ್ಬೋ ವಾಹಿನಿಯಲ್ಲಿ ಇದು ಭಕ್ತಿ, ಜ್ಞಾನ ಮತ್ತು ಭಾವದ ಪವಿತ್ರ ಸಂಗಮ ನಾದಾರ್ಚನೆ. ಸ್ನೇಹಿತರೆ, ಪ್ರತಿದಿನ ಮುಂಜಾನೆ ಎದ್ದು ನಾವು ದೇಹವನ್ನು ಶುದ್ಧಗೊಳಿಸೋದಕ್ಕೆ ಸ್ನಾನವನ್ನು ಮಾಡ್ತೀವಿ, ಶುಭ್ರವಾದಂತಹ ಉಡುಪನ್ನು ಧರಿಸ್ತೀವಿ. ಆದರೆ ನಮ್ಮ ಮನಸ್ಸಿನ ಒಳಗಡೆ ಜಮೆಯಾಗಿರುವಂತಹ ಕೋಪ, ಅಸೂಹೆ, ಕಹಿ ನೆನಪುಗಳೆಂಬ ಕೊಳೆಯನ್ನು ತೊಳೆಯುವಂಥದ್ದು ಯಾವಾಗ ಅಲ್ವಾ? ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಚನೀಯ ವಿಶೇಷ ವಿಷಯ ಅಂತರಂಗದ ಶುದ್ಧಿ. ಮನಸ್ಸನ್ನು ಕನ್ನಡಿಯಂತೆ ನಿಷ್ಕಲ್ಮಶವಾಗಿಸುವಂತಹ ಚಿಂತನೆಗಳೊಂದಿಗೆ ಈ ದಿನವನ್ನು ಆರಂಭಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಗಣಪತಿಯ ಆರಾಧನೆ.

ಸ್ನೇಹಿತರೆ ಕೇಳಿದ್ರಲ್ಲ, ವಚನಗಳ ಪ್ರತಿಯೊಂದು ಸಾಲು ಕೂಡ ನಮ್ಮ ಒಳಗಿನ ಕಣ್ಣನ್ನು ತೆರೆಸುವಂತಹ ಶಕ್ತಿಯನ್ನು ಹೊಂದಿರುವಂತಹದ್ದು. ಧೂಳು ತುಂಬಿದ ಕನ್ನಡಿಯಲ್ಲಿ ನಮ್ಮ ಮುಖ ನಮಗೆ ಸರಿಯಾಗಿ ಕಾಣುವುದಿಲ್ಲ. ಹಾಗೆ ಅಸೂಯೆ ಮತ್ತು ಕೋಪ ತುಂಬಿದಂತಹ ಮನಸ್ಸಿನಲ್ಲಿ ಭಗವಂತನ ದರ್ಶನವಾಗಲಿ ಅಥವಾ ನೆಮ್ಮದಿಯಾಗಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ದಿನದ ಆರಂಭದಲ್ಲಿ ನನ್ನಿಂದ ಯಾರಿಗೂ ಸಹ ಕೆಟ್ಟದಾಗದೇ ಇರಲಿ, ನನ್ನ ಮನಸ್ಸಿಗೆ ಯಾರ ಮೇಲೂ ದ್ವೇಷ ಬರದೇ ಇರಲಿ ಅನ್ನುವಂತಹ ಒಂದು ಸಂಕಲ್ಪ ಮಾಡುವಂಥದ್ದೇ ಅಂತರಂಗದ ಶುದ್ಧಿಯ ಮೊದಲ ಹೆಜ್ಜೆ ಅಂತ ನಾವು ಗಮನಿಸಬಹುದು. ಸ್ನೇಹಿತರೆ, ಇದೀಗ ಮುಡಿ ಬರ್ತಾ ಇದೆ ವಿದ್ಯಾಭೂಷಣ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ.

ಸ್ನೇಹಿತರೆ 6:28 ಆಗ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ನಮ್ಮ ಅಂತರಂಗವನ್ನು ಅತಿ ಹೆಚ್ಚು ಮಲಿನಗೊಳಿಸುವಂತಹದ್ದು ಅಸೂಯೆ ಮತ್ತು ಇನ್ನೊಬ್ಬರೊಂದಿಗೆ ನಮ್ಮನ್ನ ಹೋಲಿಕೆ ಮಾಡಿಕೊಳ್ಳುವಂತಹದ್ದು. ಪಕ್ಕದ ಮನೆಯವರ ಕಾರು, ಗೆಳೆಯನ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಕಳೆದು ಹೋಗುವಂತಹದ್ದು ನಮ್ಮ ನೆಮ್ಮದಿನೇ ಅಲ್ವಾ? ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗುವಂತಹದ್ದೇ ಅಂತರಂಗದ ನಿಜವಾದ ಶುದ್ಧತೆ. ಇದೀಗ ಮುಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ ವರ್ಧನೆಯಾಗಿರುವಂತಹ ಈ ಗೀತೆ, ತಿರುಪತಿ ಗಿರಿವಾಸ, ಶ್ರೀಕೃಷ್ಣದೇವರಾಯ ಚಲನಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಪಿ ಸುಶೀಲಾ ಅವರು ಸಹ ಈ ಒಂದು ಹಾಡಿಗೆ ದನಿಗೂಡಿಸಿದ್ದಾರೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ ರಚನೆಯಲ್ಲಿ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
2: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ
3: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ ಯೋಧ ಸಂತತಿ ಬೆಳೆಯುತ್ತಿರಲಿ
4: ಸ್ನೇಹಿತರೆ ಸಮಯ ಆಗ್ತಾ ಇದೆ 6:34. ಸುಂದರವಾದಂತಹ ಮುಖಕ್ಕಿಂತ ಶುದ್ಧವಾದಂತಹ ಮನಸ್ಸು ಮತ್ತು ಸದ್ಗುಣಗಳುಳ್ಳ ವ್ಯಕ್ತಿತ್ವ ಯಾವತ್ತಿಗೂ ಸಹ ಶ್ರೇಷ್ಠವಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ದಿನವಿಡೀ ನಿಮ್ಮ ಅಂತರಂಗವನ್ನು ಕನ್ನಡಿಯಂತೆ ಶುದ್ಧವಾಗಿಟ್ಕೊಳ್ಳಿ. ನಗು ನಗುತ್ತಾ ಎಲ್ಲರನ್ನ ಒಳ್ಳೆಯದನ್ನ ಕಾಣ್ತಾ ದಿನವನ್ನ ಕಳೆಯಿರಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಹಾಡುಗಳು ಜೊತೆಗೆ ಕೊಟ್ಟಂತಹ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ ಜೀವನದಿ ಚಲನಚಿತ್ರದ ಈ ಹಾಡು ನಿಮಗಾಗಿ. ರಾಜೇಶ್ ಮತ್ತು ಮಂಜುಳಾ ಗುರುರಾಜ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಆರ್.ಎನ್.ಜೆ ಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ ಕೋಟಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಬಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರ, ಸಮಯ ಆಗ್ತಾ ಇದೆ 6:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಈಗ ವಾರ್ತೆಗಳ ವಿವರ. ಇಂದು ಭಾರತ ಸ್ವಾತಂತ್ರ್ಯ ದಿನ. 1947 ಆಗಸ್ಟ್ 14 ಮಧ್ಯರಾತ್ರಿ ಬ್ರಿಟಿಷ್ ಆಳ್ವಿಕೆ ಕೊನೆಗೊಂಡು ಭಾರತ ಸ್ವತಂತ್ರವಾಯಿತು. ಅಸಂಖ್ಯ ಸ್ವಾತಂತ್ರ್ಯ ಸೇನಾನಿಗಳ ಪರಿಶ್ರಮ, ತ್ಯಾಗ, ಬಲಿದಾನದ ಫಲವಾಗಿ ಇಂದು ಭಾರತೀಯರು 80ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ನಾಡಿನಾದ್ಯಂತ ಅಭಿಮಾನಪೂರ್ವಕ ಆಯೋಜಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಪ್ರತಿ ಮನೆ ಮನೆಗಳಲ್ಲೂ ನಾಡಿದ್ದು 17ನೇ ತಾರೀಖಿನವರೆಗೆ ರಾಷ್ಟೀಯ ಚಳವಳಿಯ ರೂಪದಲ್ಲಿ ಜನಸಹಭಾಗಿತ್ವದಲ್ಲಿ ನಡೆಯಲಿದೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶದ ಜನತೆಗೆ ತಮ್ಮ ಸಂದೇಶ ನೀಡಲಿದ್ದಾರೆ. ಇಂದು ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಆಕಾಶವಾಣಿ, ದೂರದರ್ಶನ ಸೇರಿದಂತೆ ಎಲ್ಲ ವಾಹಿನಿಗಳಲ್ಲಿ ಕಾರ್ಯಕ್ರಮ ನೇರವಾಗಿ ಪ್ರಸಾರಗೊಳ್ಳಲಿದೆ. ಇಂದು ಬೆಳಗ್ಗೆ 8:58 ಬೆಂಗಳೂರಿನ ಮಾಣೆಕ್ ಷಾ ಕವಾಯತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನದ ಸಂದೇಶ ನೀಡಲಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಸೇನಾನಿಗಳು ಸೇರಿದಂತೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಣ್ಯರಿಗೆ ಜಿಲ್ಲಾಡಳಿತಗಳು ಗೌರವ ಅರ್ಪಿಸಲಿವೆ. ನಾಡಿನ ಐತಿಹಾಸಿಕ ಕಟ್ಟಡಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ವಿದ್ಯುತ್ ದೀಪಾಲಂಕಾರ ಮನಮೋಹಕವಾಗಿದೆ. ಧಾರವಾಡ ಜಿಲ್ಲೆ ಗರಗ್ ಗ್ರಾಮದ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘ ಸಂವಿಧಾನದ ಮಾನದಂಡಗಳಿಗೆ ಅನುಗುಣವಾಗಿ ಖಾದಿ ರಾಷ್ಟ್ರಧ್ವಜಗಳನ್ನು ವಿವಿಧ ಗಾತ್ರಗಳಲ್ಲಿ ತಯಾರಿಸುತ್ತಿದೆ. ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ಮಾನ್ಯತೆ ಪಡೆದಿದೆ.

0: ನೀಡುವ ಗರಗ್ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇಡೀ ದೇಶಕ್ಕೆ ಖಾದಿ ರಾಷ್ಟ್ರಧ್ವಜಗಳನ್ನು ಒದಗಿಸುತ್ತಾ ಬಂದಿದೆ. ಖಾದಿ ರಾಷ್ಟ್ರಧ್ವಜವನ್ನು ಮಾತ್ರ ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘದ ಅಧ್ಯಕ್ಷ ಈಶ್ವರಪ್ಪ ಇಟಗಿ ಮನವಿ ಮಾಡಿದ್ದಾರೆ.
1: ನಮ್ಮ ಸಂಸ್ಥೆ 1956 ಸ್ಥಾಪನೆಗೊಂಡು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ತಯಾರು ಮಾಡುತ್ತಾ ಬಂದಿತ್ತು. ತದನಂತರ 1974 ಖಾದಿ ಆಯೋಗದ ನಿರ್ದೇಶನದಂತೆ BIS ಮಾರ್ಕ್ನ ರಾಷ್ಟ್ರಧ್ವಜದ ಬಟ್ಟೆಯನ್ನು ನಾವು ತಯಾರು ಮಾಡುತ್ತಾ ಬಂದಿರುತ್ತೇವೆ. 2023 ನಮಗೆ ಮತ್ತೆ ಸಂಪೂರ್ಣವಾಗಿ ಧ್ವಜವನ್ನು ಮಾಡುವಂತಹ ಹಕ್ಕು BIS ಮಾರ್ಕ್ ಅನ್ನು ಪಡೆದುಕೊಂಡವು. ಈಗ ನಾವು ಸತತವಾಗಿ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ವರ್ಷ ನಾವು ಅಂದಾಜು 2000 ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಿದ್ದೇವೆ. ಅದರಲ್ಲಿ ಮಾರಾಟ ಮಾತ್ರ ಬಹಳ ಕಡಿಮೆಯಾಗಿದೆ. ಒಂದು 200-300 ಧ್ವಜಗಳು ಹಾಗೂ ಹೋಲ್ಸೇಲ್ದಲ್ಲಿ ಒಂದು 500-600 ಧ್ವಜಗಳು ಸೇಲ್ ಆಗಿವೆ. ಪ್ರತಿ ವರ್ಷದಂತೆ ನೋಡಿದ್ರೆ ಈ ವರ್ಷ ನಮ್ಮ ಧ್ವಜದ ಮಾರಾಟ ಬಹಳ ಕಡಿಮೆಯಾಗಿದೆ. ಇಲ್ಲಿ 225 ಮಂದಿ ಕಾರ್ಮಿಕರು ಕೆಲಸ ಮಾಡ್ತೇವೆ. ನೂಲುವವರು, ನೇಕಾರರು, ಇತರ ಸಿಬ್ಬಂದಿ ಎಲ್ಲರೂ ಕೂಡಿ ಈ ಸಂಸ್ಥೆ ಹೊಂದಿದೆ. BIS ಮಾರ್ಕಿನ ರಾಷ್ಟ್ರ ಧ್ವಜದ ಬಟ್ಟೆ ಹಾಗೂ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡುವಂತ ಏಕೈಕ ಸಂಸ್ಥೆ ಗರಗ ಗ್ರಾಮ ಹೊಂದಿದೆ.
0: ಹೊಸದಿಲ್ಲಿಯ ಕೆಂಪುಕೋಟೆಯ 80th ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ 100 ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಆಮಂತ್ರಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ವಿಶ್ವಕರ್ಮ ಯೋಜನೆ ಅಡಿ ಗುರುತಿಸಲಾದ 18 ಸಾಂಪ್ರದಾಯಿಕ ಉದ್ಯಮ ವಲಯಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದೆ. ಸಾಂಸ್ಕೃತಿಕ ಹೆಮ್ಮೆಯ ಭಾವನೆ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ ಎಂಬ ಅರಿವು ಇಂದು ದೇಶದಲ್ಲಿ ಬಲಗೊಳ್ಳುತ್ತಿದೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶವು ಮುನ್ನಡೆಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘಿಸಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಜಗತ್ತಿನ ಪ್ರಮುಖ ಉದ್ಯಮ ಸಂಸ್ಥೆಗಳು ಭಾರತದ ಯುವಜನತೆಯ ಪ್ರತಿಭೆ ಮತ್ತು ಬದ್ಧತೆಯಿಂದ ಪ್ರಭಾವಿತವಾಗಿ ಅವರನ್ನು ನಾಯಕತ್ವದ ಹುದ್ದೆಗಳಿಗೆ ನೇಮಿಸುತ್ತಿವೆ. ಸ್ವಸಹಾಯ ಸಂಘಗಳಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಸದಸ್ಯರಿದ್ದಾರೆ ಎಂದು ರಾಷ್ಟ್ರಪತಿ ನುಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬ್ರಿಟಿಷರ ವಿರುದ್ದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಬಲಗೈ ಬಂಟರಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವವನ್ನು ಇಂದು ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಹಾಳ ಗ್ರಾಮದಲ್ಲಿ ತಮ್ಮ ತಾಯಿ ಕೆಂಚವ್ವನವರ ತವರು ಮನೆಯಲ್ಲಿ ಆಗಸ್ಟ್ 15 ರಾಯಣ್ಣ ಜನಿಸಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ವೀರಭೂಮಿ ಸ್ಮಾರಕ ನಿರ್ಮಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿ, ಕ್ರಾಂತಿಕಾರಿ, ಆಧ್ಯಾತ್ಮಿಕ ಚಿಂತನೆಯ ಮಹಾಯೋಗಿ ಶ್ರೀ ಅರವಿಂದೋ ಘೋಷ್ ಅವರ ಜಯಂತ್ಯುತ್ಸವವೆಂದು ಧಾರವಾಡ ಸೇರಿದಂತೆ ನಾಡಿನ ಹಲವೆಡೆ ಶ್ರೀ ಅರವಿಂದರ ಮಹಾಕಾವ್ಯ ಸಾವಿತ್ರಿ ಪಠಣದೊಂದಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಇಂದಿನಿಂದ ಸೆಪ್ಟೆಂಬರ್ 15 ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ VBGRAMJI ಯೋಜನೆ ಅಡಿ ಮಾಸಿಕ ಜಾಬ್ ಕಾರ್ಡ್ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ.
5: VBGRAMJI ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. 450 ಕಾಮಗಾರಿ ಇವಾಗ ಆನ್ಗೋಯಿಂಗ್ ಇದೆ. ಪ್ಲಸ್ ಇನ್ನು ಈ ವರ್ಷದ ನಾವು ಎಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಿಕೊಂಡು ಅರೌಂಡ್ 35,000 ಕಾಮಗಾರಿಗಳು ಅನುಮೋದನೆ ನೀಡಿದೀವಿ. ಇನ್ನು ಹೆಚ್ಚಿನ ಅಡಿಷನಲ್ ವರ್ಕ್ ತಗೊಂಡಕ್ಕೆ ಕೂಡ ಅವಕಾಶ ಇದೆ. ಅದು ಕೂಡ ನಾವು ಇವಾಗ ಎಂಟ್ರಿ ಮಾಡಿಕೊಂಡು ಮಾಡ್ತಾ ಇದೀವಿ. ಪರ್ಸೆಂಟೇಜ್ ಹೆಚ್ಚಿಸಲು ಪ್ಲಸ್ ಇನ್ನು ಜಾಸ್ತಿ ಜನಗೆ ಕೆಲಸ ಕೊಡಕ್ಕೆ ಉದ್ದೇಶದಿಂದ ಇವಾಗ ಜಾಬ್ ಕಾರ್ಡ್ ಮೇಲ ಅಂತ ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಬಂದಿದೆ.

0: ಫಿಫ್ಟೀನ್ ಇಂದ ಸೆಪ್ಟೆಂಬರ್ 15 ವರೆಗೆ ಜಾಬ್ ಕಾರ್ಡ್ ಮೇಲಾ ಅಭಿಯಾನ್ ತರ ನಮ್ಮ ಪೂರ್ತಿ ಡಿಸ್ಟ್ರಿಕ್ಟ್ ಅಲ್ಲಿ ತಗೊಂತ ಇದ್ವಿ. ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದೀವಿ, ಏನೇನ ಜಾಬ್ ಕಾರ್ಡ್ ಇದೆ ಇವಾಗ ಅದು ಎಲ್ಲ ಆಕ್ಟಿವ್ ಮಾಡ್ಕೋಬೇಕು, ಪ್ಲಸ್ ಇವಾಗ ಹೊಸ ಕುಟುಂಬಗಳಿಗೆ ಕೂಡ ಸೇರಿಸಬೇಕು. ಸೊ ಅವರಿಗೆ ಕೂಡ ಹೊಸ ಜಾಬ್ ಕಾರ್ಡ್ ಕೊಡಬೇಕು, ಎಲ್ಲ ಜಾಬ್ ಕಾರ್ಡ್ದು ಇ ಕೆವೈಸಿ ಮುಗಿಸಬೇಕು. ಇನ್ನು ಜಾಸ್ತಿ ಮಾನವ್ ಡೇಸ್ ಪರ್ಸೆಂಟೇಜ್ ಕ್ರಿಯೇಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
1: ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿದು ನಾಲ್ವರು ಮಕ್ಕಳು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಸಂಭವಿಸಿದೆ. ಆ ಪೈಕಿ ಓರ್ವ ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ. ರಾಷ್ಟೀಯ ಗುಣಮಟ್ಟ ಭರವಸೆ ಮಾನದಂಡಗಳ ಅಡಿ ರಾಯಚೂರು ಜಿಲ್ಲೆಯ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಮೂರು ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳಿಗೆ ಪ್ರಮಾಣೀಕರಣ ಲಭಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ಮಾಹಿತಿ ನೀಡಿ, ಕರಿಗುಡ್ಡ, ಖರಾಬ್ ದಿನ್ನಿ ಹಾಗೂ ಗಾರಲದಿನ್ನಿ ಸೇರಿದಂತೆ ಒಟ್ಟು ಐದು ಆರೋಗ್ಯ ಕೇಂದ್ರಗಳು ಯಶಸ್ವಿಯಾಗಿ ಪ್ರಮಾಣೀಕರಣ ಗಳಿಸಿವೆ ಎಂದರು. ಭಾರತ ಪಾಕಿಸ್ತಾನ ವಿಭಜನೆಯ ಭೀಕರತೆಯ ಸ್ಮರಣ ದಿನ ಹಾಗೂ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತದ ವತಿಯಿಂದ ವಿವಿಧೆಡೆ ಜರುಗಿತು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಿವಂಗತ ನಿರ್ಮಲಾ ಬಾಳಿಗಾ ಸಂಸ್ಮರಣೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರಿನಲ್ಲಿ ಆಯೋಜಿಸಿರುವ 30 ದಿನಗಳ ರಂಗಭೂಮಿ ತರಬೇತಿ ಶಿಬಿರಕ್ಕೆ ಚಾಲನೆ ದೊರೆತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆ, ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಇದೀಗ ಮೂಡಿ ಬರಲಿದೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದು ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ. ಈ ಮಾತುಗಳನ್ನು ಅವರು 37ನೇ ಸ್ವಾತಂತ್ರ್ಯ ದಿನಕ್ಕೆ ಹೇಳಿದ್ದು.
4: ಹಲವು ಶತಮಾನಗಳ ಹಿಂದೆ ಭರತಖಂಡದ ಪೂರ್ವಿಕರು ರಾಷ್ಟ್ರದ ಹಿತವನ್ನು ಮರೆತು ಮಿತಿಮೀರಿದ ಅಧಿಕಾರ ಲಾಲಸೆಯಿಂದಲೂ, ಜಾತಿ ಮತಗಳ ದ್ವೇಷದಿಂದಲೂ ಪರಸ್ಪರ ಕಚ್ಚಾಡಿ ವಿದೇಶಿಯರ ಆಕ್ರಮಣಕ್ಕೆ ಆಮಂತ್ರಣ ನೀಡಿದರು. ಒಗ್ಗಟ್ಟು ತಪ್ಪಿದ ಈ ದೇಶವನ್ನು ಒಬ್ಬರಾದ ಮೇಲೆ ಇನ್ನೊಬ್ಬರಂತೆ ವಿವಿಧ ವಿದೇಶಿಯರು 1000 ವರ್ಷಗಳಿಗಿಂತ ಮೇಲ್ಪಟ್ಟು ಆಳಿದರು. ಜಗತ್ತಿನ ಇನ್ಯಾವ ದೇಶವೂ ಕೂಡ ಇಷ್ಟೊಂದು ದೀರ್ಘಕಾಲ ಪರಕೀಯರ ಆಳ್ವಿಕೆಯನ್ನು ಸಹಿಸಿಕೊಂಡು ತೆಪ್ಪಗಿರಲಿಲ್ಲವೆಂದು ಹೇಳಿದರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಈ ಒಂದು ಐತಿಹಾಸಿಕ ಕಟ್ಟುಸತ್ಯ ಭಾರತ ಉಪಖಂಡದ ಜನರ ಕೆಲವು ಕನಿಷ್ಠ ಗುಣಗಳನ್ನು, ದೌರ್ಬಲ್ಯಗಳನ್ನು ಸೂಚಿಸುತ್ತದೆ. ಪರಕೀಯರು ದಂಡೆತ್ತಿ ಬಂದಾಗಲೆಲ್ಲ ದೇಶದ್ರೋಹಿಗಳಾದ ನಮ್ಮವರೇ ಸ್ವಾರ್ಥ ಸಾಧನೆಗಾಗಿ ಪರಕೀಯರೊಡನೆ ಸಾಮೀಲಾಗಿದ್ದ ಪ್ರಸಂಗಗಳು ಈ ದೇಶದ ಇತಿಹಾಸದಲ್ಲಿ ಯಥೇಚ್ಛವಾಗಿವೆ. ಈಗಲೂ ಈ ದೇಶದಲ್ಲಿ ಅಲ್ಲಲ್ಲಿ ರಾಷ್ಟ್ರದ್ರೋಹಿಗಳು ತಮ್ಮ ಕೈವಾಡವನ್ನು ನಡೆಸುತ್ತಾರೆ. ಬ್ರಿಟಿಷರ ಆಳ್ವಿಕೆ ಈ ದೇಶದಲ್ಲಿ ನೆಲೆಗೊಂಡ ನಂತರ ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳು ನಮ್ಮ ರಾಷ್ಟ್ರದ ವಿದ್ಯಾವಂತ ಜನರ ಮೇಲೆ ಪರಿಣಾಮವನ್ನು ಉಂಟು ಮಾಡಿದ್ದವು. ಜ್ಞಾವಂತರಾದ ಭಾರತೀಯರು ರಾಷ್ಟ್ರದ ದುಸ್ಥಿತಿಯನ್ನು ಕಂಡು ಮನಮರಿಗೆ ರಾಷ್ಟ್ರದ ಆಗುಹೋಗುಗಳ ವಿಚಾರದಲ್ಲಿ ಚಿಂತಿಸತೊಡಗಿದರು. ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು ಎಚ್ಚೆತ್ತು ಜಾಗೃತರಾದರು. ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗೆ ರಾಷ್ಟ್ರಭಕ್ತಿ ಉಕ್ಕಿ ಹರಿಯುವಂತಾಯಿತು. ತಾವೆಲ್ಲರೂ ಒಂದೇ ರಾಷ್ಟ್ರದ ಪ್ರಜೆಗಳೆಂಬ ಭಾವನೆ ರಾಷ್ಟ್ರದ ಜನರಲ್ಲಿ ಮೂಡಿಬಂತು. ಜಗತ್ತಿನ ಇತಿಹಾಸದಲ್ಲಿ ಯಾರೂ ಕೇಳದ, ಎಂದೂ ನಡೆಯದ ಒಂದು ಅಹಿಂಸಾತ್ಮಕ ಆಂದೋಲನ ಗಾಂಧೀಜಿಯವರ ನಾಯಕತ್ವದಲ್ಲಿ ಆರಂಭವಾಯಿತು. ಸತ್ಯ ಅಹಿಂಸೆಗಳು ಆ ಆಂದೋಲನದ ಅಸ್ತ್ರಗಳಾಗಿದ್ದವು. ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯನ್ನು ಸೇರಿದರು. ಲಕ್ಷಾಂತರ ಜನರ ಶ್ರಮ, ತ್ಯಾಗ ಬಲಿದಾನಗಳಿಂದ 1947 ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಇವರಿಗೆ ಒಂದಾಗಿದ್ದ ದೇಶ ಇಬ್ಭಾಗ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಹೆಸರಿನಲ್ಲಿ 2 ರಾಷ್ಟ್ರಗಳು ಹುಟ್ಟಿದವು. ನಾನು 1932 ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡದಿದ್ದರೂ ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು ಘನತೆ ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರಿಗೆ ಶಾಸಕರಾಗಬೇಕೆಂಬ ಆಸೆ ಇರಲಿಲ್ಲ, ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆ ಇರಲಿಲ್ಲ, ರಾಜಕಾರಣದಿಂದ ಹಣ ಗಳಿಸಬೇಕೆಂಬ ದುರಾಸೆ ಇರಲಿಲ್ಲ. ಅವರು ಮಾತೃಭೂಮಿಯ ಬಿಡುಗಡೆಗಾಗಿ ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯ ಲಭಿಸಿದ ಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಆರ್ಥಿಕ ಪ್ರಗತಿಯೇನೋ ಜರುಗಿದೆ, ಆದರೆ ರಾಷ್ಟ್ರದ ಬಡತನ ನಿವಾರಣೆ ಆಗುವುದು ಬಹುದೂರದ ಕನಸೆಂದು ಕಾಣುತ್ತದೆ. ದೇಶದಲ್ಲಿ 50% ಜನರು ಇನ್ನೂ ಕಡುಬಡವರಾಗಿಯೇ ಉಳಿದಿದ್ದಾರೆ. ರಾಷ್ಟ್ರವು ಹಲವು ಕಠಿಣ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ದಿನೇ ದಿನೇ ಹೆಚ್ಚುತ್ತಿರುವ ಸಮಸ್ಯೆಗಳಿಗೆ ಕಾರಣವೇನೆಂಬುದನ್ನು ಅರಿತುಕೊಳ್ಳಲು ಜನರು ಜನನಾಯಕರು ಆತ್ಮಶೋಧನೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಸ್ವಾತಂತ್ರ್ಯ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು, ಅವರ ಜೀವನದಲ್ಲಿ ಒಂದು ಆಶಯವಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಶಿಸ್ತು ರಾಷ್ಟ್ರಪತಿ ಇವುಗಳು ಮಾಯವಾಗುತ್ತಾ ಇವೆ.
2: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಅಶೀತಿತಮ ಸ್ವತಂತ್ರತಾ ಪರ್ವಣಃ ಪೂರ್ವ ಸಂಧ್ಯಾಯಾಂ ಅಮೃತೇನ ಸಂಭಾಷಣೇನ ರಾಷ್ಟ್ರಮ ಅಭಿಸಂಬೋಧಯಂತಿ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಪ್ರಾಹ ಯತ್ ಜಾಗತಿಕ ಅಶಾಂತೇಃ ಯುದ್ಧ ವಿಭೀಷಿಕಾಯಾಶ್ಚ ತಮಸಿ ಅಪಿ ಭಾರತೀಯ ಅರ್ಥವ್ಯವಸ್ಥಾ ಉಜ್ವಲ ನಕ್ಷತ್ರವತ್ ತೀವ್ರತಮಗತ್ಯ ಸಮೇಧತೆ. ರಾಷ್ಟ್ರಪತಿನಾ ಪ್ರೋದೀರಿತಂ ಯತ್ ಭಾರತಸ್ಯ ಆರ್ಥಿಕ ಸಂವೃದ್ಧಿಃ ವೈಶ್ವಿಕ ಸಂವೃದ್ಧಿಮತಿಕ್ರಮ್ಯ ದ್ವಿಗುಣಾಧಿಕಂ ಯಾವದ್ ವರ್ತತೆ.
6: Even in such trying circumstances, our economy is moving ahead as the fastest growing major economy in the world. According to economic projections, the growth rate of the Indian economy is expected to be more than twice the average of global growth rate. Atmanirbhar Bharat Abhiyan has further strengthened the foundation of our economic progress and national security.
5: ರಾಷ್ಟ್ರಪತಿನಾ ಪ್ರತಿಪಾದಿತಂ ಯತ್ ರಾಷ್ಟ್ರಸ್ಯ ನಕ್ಸಲ್ ಉನ್ಮೂಲನಂ ಏಕಾ ಐತಿಹಾಸಿಕೀ ಸಫಲತಾ ಅಸ್ತಿ. ಸಾ ಪ್ರಾವೋಚತ್ ಯತ್ ಯಾನಿ ಕ್ಷೇತ್ರಾಣಿ ಪೂರ್ವಂ ನಕ್ಸಲ್ ಆತಂಕೇನ ಪ್ರಭಾವಿತಾನಿ ಆಸನ್ ತೇಷು ಕ್ಷೇತ್ರೇಷು ಇದಾನೀಂ ಉತ್ಸಾಹ ಸಂತತಿಃ ವಿಕಾಸ ಪ್ರವಾಹಶ್ಚ ದರೀದೃಶ್ಯತೆ.
6: भारत को नक्सल मुक्त बनाना एक बड़ी उपलब्धि है. आप नक्सल प्रभावित क्षेत्र में उत्साह का वातावरण है तथा विकास के सर्वस्पर्शी धारा प्रवाहित हो रही है. बस्तर ओलंपिक्स में खिलाड़ियों ने, बस्तर पंडुम में कलाकारों ने तथा इन आयोजनों में दर्शकों ने भारी संख्या में हिस्सा लिया.
5: ರಾಷ್ಟ್ರಪತಿನಾ ಪ್ರೋಕ್ತಂ ಯತ್ ಛಾತ್ರವೃಂದಃ ರಾಷ್ಟ್ರ ಭವಿಷ್ಯಸ್ಯ ಮುಖ್ಯ ಶಿಲ್ಪಿ ವರ್ಗಃ ಅಸ್ತಿ. ಪರೀಕ್ಷಾ ವ್ಯವಸ್ಥಾಯಾಃ ಪರಿಷ್ಕಾರಾಯ ಚ ಶಾಸನಂ ಪ್ರತಿಶ್ರುತಮಸ್ತಿ. ರಾಷ್ಟ್ರಪತೇಃ ಅನುಸಾರಂ ಭಾರತಸ್ಯ 65% ಯುವಜನಸಂಖ್ಯಾ ರಾಷ್ಟ್ರಸ್ಯ ಮುಖ್ಯ ಶಕ್ತಿಃ ಅಸ್ತಿ. ಯಾ ಸ್ವಪ್ರಯಾಸೈಃ ಉದ್ಯಮಿತಾಯಾಃ ನೂತನಾನ್ ಮಾರ್ಗಾನ್ ರಚಯತಿ. ಅನೇನ ಭಾರತಂ 47.5 ವರ್ಷಂ ಯಾವತ್ ವಿಕಸಿತ ಭಾರತ ನಿರ್ಮಾಣಸ್ಯ ಸ್ವಪ್ನಂ ಸಾಕ್ಷಾತ್ಕರ್ತುಂ ಅಗ್ರಸರತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವೋಚತ್ ಯತ್ ರಾಷ್ಟ್ರಪತಿ ಸ್ವತಂತ್ರತಾ ದಿವಸಸ್ಯ ಪೂರ್ವ ಸಂಧ್ಯಾಯಾಂ ಏಕಃ ಶಕ್ತಿಯುತಃ ಪ್ರೇರಣಾದಾಯಿ ಚ ಸಂದೇಶಃ ದತ್ತಃ. ಯಹ ಏಕಸ್ಯ ಆತ್ಮವಿಶ್ವಾಸಪೂರ್ಣ

ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆಯನ್ನ ಕೇಳುವಿರಿ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0.

0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ gmail.

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
2: ಸ್ನೇಹಿತರೆ, ಇದೀಗ ಮೂಡಿಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಡುತ್ತಾರೆ ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಕೇಳಿ ಆಯುಷ್ವಾಣಿ.
4: ಆರೋಗ್ಯದ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ರೋಗ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಯೋಚಿಸುತ್ತೇವೆ. ಆದರೆ ರೋಗ ಬಂದಾಗ ಚಿಕಿತ್ಸೆ ನೀಡುವುದಕ್ಕಿಂತ ರೋಗ ಬರದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮಹತ್ವವಾದುದು. ಸಮಗ್ರ ಆರೋಗ್ಯ ಪರಿಕಲ್ಪನೆಯನ್ನು ನೈಸರ್ಗಿಕ ಆಧಾರಿತ ಹಾಗೂ ಸಮಗ್ರ ಆರೋಗ್ಯದ ದೃಷ್ಟಿಕೋನವನ್ನು ಹೊಂದಿರುವ ಪದ್ಧತಿ ಯುನಾನಿ ವೈದ್ಯಕೀಯ ಪದ್ಧತಿ. ಯುನಾನಿ ವೈದ್ಯಕೀಯ ಪದ್ಧತಿಯು ಕೇವಲ ರೋಗಕ್ಕೆ ಔಷಧಿ ನೀಡುವುದಕ್ಕೆ ಸೀಮಿತವಾಗಿಲ್ಲ. ವ್ಯಕ್ತಿಯ ದೇಹ, ಪ್ರಕೃತಿ, ಮಿಜಾಜ್, ಆಹಾರ ಪದ್ಧತಿ, ಜೀವನ ಶೈಲಿ, ವಯಸ್ಸು, ಪರಿಸರ ಹಾಗೂ ದೇಹ ಸ್ವಾಭಾವಿಕ ಸಮತೋಲನೆ ಇವುಗಳನ್ನು ಪರಿಗಣಿಸಿ ಆರೋಗ್ಯವನ್ನು ಕಾಪಾಡುವ ಸಮಗ್ರ ದೃಷ್ಟಿಕೋನವನ್ನು ಹೊಂದಿದೆ. ಭಾರತಕ್ಕೆ 11ನೇ ಶತಮಾನದಲ್ಲಿ ಅರಬ್ ಪರ್ಷಿಯನ್ಸ್ ಪಂಡಿತರು ಯುನಾನಿ ವೈದ್ಯಕೀಯ ಪದ್ಧತಿಯನ್ನು ಪರಿಚಯಿಸಿದರು. ಇಂದು ಈ ಪದ್ಧತಿ ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಆರೋಗ್ಯ ಕೇಂದ್ರಗಳ ಸಹಾಯದಿಂದ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ದೇಹದಲ್ಲಿನ 4 ದೋಷಗಳು ಅವುಗಳೆಂದರೆ ಬಲ್ಗಮ್, ದಮ್, ಸಫ್ರಾ ಅಂಡ್ ಸೌದಾ,

0: ಈ ನಾಲ್ಕು ದೋಷಗಳನ್ನು ಸಮತೋಲನೆ ಇದ್ದಾಗ ಮನುಷ್ಯನ ದೇಹ ಆರೋಗ್ಯವಾಗಿರುತ್ತದೆ. ಈ ದೋಷಗಳಲ್ಲಿ ಪ್ರಮಾಣ ಅಥವಾ ಗುಣಮಟ್ಟದಲ್ಲಿ ಅಸಮತೋಲನೆ ಉಂಟಾದಾಗಲೇ ರೋಗ ಪ್ರಾರಂಭವಾಗುತ್ತದೆ ಎಂದು ಯುನಾನಿ ಪದ್ಧತಿಯ ಮೂಲಭೂತ ಸಿದ್ಧಾಂತ. ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ರೋಗ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಯಾವ ಮಿಜಾಜ್ ವ್ಯಕ್ತಿಗೆ ಈ ರೋಗ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಹೆಚ್ಚು ಮಹತ್ವಾದುದು. ಪ್ರತಿಯೊಬ್ಬ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಮಿಜಾಜ್ ಒಂದೇ ರೀತಿಯಾಗಿರುವುದಿಲ್ಲ. ಅದರಿಂದ ಒಂದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಆಹಾರ, ಜೀವನ ಶೈಲಿ ಅಥವಾ ಚಿಕಿತ್ಸೆಯು ಅಗತ್ಯವಿರಬೇಕೆಂದಿಲ್ಲ. ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಗಣಿಸುವುದು ಯುನಾನಿ ವೈದ್ಯಕೀಯ ವಿಶೇಷತೆಯಾಗಿದೆ. ಯುನಾನಿ ಪದ್ಧತಿಯಲ್ಲಿ ಆಹಾರಕ್ಕೆ ವಿಶೇಷ ಸ್ಥಾನವಿದೆ. ಆಹಾರವೇ ಔಷಧಿಯ ಮೊದಲ ಹೆಜ್ಜೆ ಎಂಬ ದೃಷ್ಟಿಕೋನದೊಂದಿಗೆ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾದ ಆಹಾರ ಪದ್ಧತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಅನಿಯಮಿತ ಆಹಾರ ಸೇವನೆ, ದೈಹಿಕ ಚಟುವಟಿಕೆಯ ಕೊರತೆ, ನಿದ್ರೆಯ ಅಸಮರ್ಪಕತೆ ಮತ್ತು ಒತ್ತಡ ಇವುಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಸಮತೋಲನಯುತ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ, 8-10 ಗಂಟೆಗಳ ಸಾಕಷ್ಟು ನಿದ್ರೆ, ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಅತ್ಯಂತ ಅಗತ್ಯ. ಯುನಾನಿ ಮಹಾನ್ ವೈದ್ಯರಾದ ಇಬ್ನೆ ಅಲಿ ಸಿನಾರವರು ಕೆಲವು ಸಂದೇಶಗಳನ್ನು ಹೇಳಿರುತ್ತಾರೆ. ಅಪ್ರಯೋಜಕ ಔಷಧ ಸಸ್ಯಗಳು ಎಂಬುದಿಲ್ಲ, ಜ್ಞಾನದ ಕೊರತೆ ಅಷ್ಟೇ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ದ್ರವ್ಯವು ಸರಿಯಾದ ಜ್ಞಾನ ಮತ್ತು ಬಳಕೆಯಿಂದ ಔಷಧವಾಗಬಲ್ಲದು. ಹೊಟ್ಟೆಯೇ ಎಲ್ಲ ರೋಗಗಳ ನೆಲ. ಸರಿಯಾದ ಆಹಾರವೇ ಪ್ರತಿಯೊಂದು ಚಿಕಿತ್ಸೆಯ ಅಡಿಪಾಯ. ರೋಗವನ್ನು ಗುಣಪಡಿಸುವುದಕ್ಕಿಂತ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭ. ಯುನಾನಿ ಪದ್ಧತಿಯಲ್ಲಿ ಆರ್ ಅಸ್ಬಾಬೆ ಸಿತ್ತೆಜರುರ್ಯ ಅಂದರೆ ಗಾಳಿ, ಆಹಾರ, ಪಾನೀಯ, ನಿದ್ರೆ, ವ್ಯಾಯಾಮ, ಮಾನಸಿಕ ಶಾಂತಿ, ದೈಹಿಕ ಶಾಂತಿ ಅಂಡ್ ರಿಟೆನ್ಷನ್ ಇನ್ ಇವ್ಯಾಕ್ಯುಯೇಷನ್, ತಕ್ಕ ಜೀವನ ಶೈಲಿ ಇವೆಲ್ಲವೂ ಯುನಾನಿ ಚಿಕಿತ್ಸೆಯ ಅವಿಭಾಜ್ಯ ಅಂಗಗಳಾಗಿವೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಳಸುವ ಔಷಧಿಗಳು ಪ್ರಮುಖವಾಗಿ ಸಸ್ಯಜ, ಖನಿಜ ಮತ್ತು ಪ್ರಾಣಿಜ ಮೂಲಗಳಿಂದ ತಯಾರಾಗುತ್ತವೆ. ಅರ್ಹ ಯುನಾನಿ ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಇವು ಸುರಕ್ಷಿತವಾಗಿದ್ದು ದೇಹಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಇಂದಿನ ಕಾಲದಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯುನಾನಿ ಪದ್ಧತಿಯು ಬಹಳ ಉಪಯುಕ್ತವಾಗಿದೆ. ಜೀರ್ಣಕ್ಕೆ ತೊಂದರೆಗಳು, ಮಧುಮೇಹ, ರಕ್ತದೊತ್ತಡ, ಉಸಿರಾಟ ಕಾಯಿಲೆಗಳು, ಚರ್ಮ ರೋಗ ಕಾಯಿಲೆಗಳು, ನರರೋಗ ಕಾಯಿಲೆಗಳು, ಮಹಿಳಾ ಆರೋಗ್ಯ ಸಮಸ್ಯೆಗಳಿಗೆ ಯುನಾನಿ ಪದ್ಧತಿಯ ಪರಿಣಾಮಕಾರಿಯಾಗಿದೆ. ಯುನಾನಿಯ ಮತ್ತೊಂದು ವಿಶೇಷ ವೈದ್ಯಕೀಯ ಕ್ರಮಗಳು ಇಲಾಜ್ ಬಿ ತದ್ಬೀರ್. ಇದರಲ್ಲಿ ದಲಕ್ ಅಂದರೆ ಮಸಾಜ್, ರಿಯಾಜತ್ ಅಂದರೆ ಎಕ್ಸಸೈಸ್, ಹಿಜಾಮಾ, ಕಪ್ಪಿಂಗ್, ಫಸದ್ ಅಂದರೆ ವೆನಿಸೆಕ್ಷನ್, ಡಯೋರಿಸಿಸ್, ವಾಮಿಟಿಂಗ್, ತಕ್ಮೀದ್, ಇನ್ಕಬಾಬ್, ಟರ್ಕಿಶ್ ಬಾತ್, ವಾಟರ್ ಥೆರಪಿಸ್. ಈ ಕ್ರಮಗಳು ದೇಹ ಶುದ್ಧೀಕರಣ ವಿಧಾನಗಳು ದೇಹ ಸ್ವಾಭಾವಿಕ ಗುಣಮುಖತೆಗೆ ಸಹಕಾರಿ ನೀಡುತ್ತವೆ. ಇದೇ ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ಸುಖಕರ ಜೀವನವನ್ನು ಹಾರೈಸುತ್ತೇನೆ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಟ್ಟವರು ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

0: ವಾಣಿ. ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ.
1: ಮೇರೆ ಪ್ಯಾರೆ ಕರ್ನಾಟಕ ವಾಸಿಯ ಎಲ್ಲರಿಗೂ ನಮಸ್ಕಾರ. ಸ್ವತಂತ್ರತಾ ದಿವಸ ಇಸ್ ಪಾವನ್ ಅವಸರ ಪರ್ ಮೈ ಕರ್ನಾಟಕ ಕಿ ಸಮಸ್ತ ಜನತಾ ಕೋ ಹಾರ್ದಿಕ್ ಬಧಾಯಿ ಏವಂ ಶುಭಕಾಮನಾಯೆ ದೇತಾ ಹೂಂ. ಆಜ್ ಕಾ ಯೇ ದಿನ ಹೈ ಹಮಾರೆ ಸ್ವತಂತ್ರತಾ ಸಂಗ್ರಾಮ ಕೆ ಮಹಾನಾಯಕೋ ಕೆ ಅದಮ್ಯ ಸಾಹಸ ತ್ಯಾಗ ಔರ್ ಬಲಿದಾನ ಕಿ ಯಾದ್ ದಿಲಾತಾ ಹೈ ಜಿನ್ಹೋನೆ ಮಾತೃಭೂಮಿ ಕಿ ಆಜಾದಿ ಕೆ ಲಿಯೆ ಅಪ್ನಾ ಸರ್ವಸ್ವ ನೌಛಾವರ್ ಕಿಯಾ. ಕರ್ನಾಟಕ ಅಪ್ನಿ ಸಮೃದ್ಧ ಸಂಸ್ಕೃತಿ ಜ್ಞಾನ ಪರಂಪರಾ ನವಾಚಾರ ಔರ್ ವಿವಿಧತಾ ಮೇ ಏಕತಾ ಕಿ ಭಾವನಾ ಕೆ ಲಿಯೆ ವಿಖ್ಯಾತ ಹೈ. ಕರ್ನಾಟಕ ಕಿ ಧರ್ತಿ ವೀರತಾ ಔರ್ ರಾಷ್ಟ್ರಭಕ್ತಿ ಕಿ ಮಹಾನ್ ಪರಂಪರಾ ಕಿ ಸಾಕ್ಷಿ ರಹಿ ಹೈ. ಕರ್ನಾಟಕ ಕಿ ವೀರ ಭೂಮಿ ನೆ ಭಿ ಸ್ವತಂತ್ರತಾ ಸಂಗ್ರಾಮ ಮೇ ಅದ್ವಿತೀಯ ಯೋಗದಾನ ದಿಯಾ ಹೈ. ಭಾರತ ವಿಶ್ವ ಕಿ ಸಬ್ಸೆ ಬಡಿ ಲೋಕತಾಂತ್ರಿಕ ಶಕ್ತಿ ಕೆ ರೂಪ ಮೇ ಆಗೇ ಬಡ ರಹಾ ಹೈ. ಅರ್ಥವ್ಯವಸ್ಥಾ ವಿಜ್ಞಾನ ಪ್ರೌದ್ಯೋಗಿಕಿ ಅಂತರಿಕ್ಷ ಡಿಜಿಟಲ್ ಭಾರತ ಸ್ಟಾರ್ಟ್ಅಪ್ ಔರ್ ನವಾಚಾರ ಕೆ ಕ್ಷೇತ್ರ ಮೇ ದೇಶ ನೈ ಊಂಚಾಯಿಯಾ ಪ್ರಾಪ್ತ ಕಿ ಹೈ. ಕರ್ನಾಟಕ ಇಸ್ ಪರಿವರ್ತನಕಾರಿ ಯಾತ್ರಾ ಮೇ ಅಗ್ರಣಿ ಭೂಮಿಕಾ ನಿಭಾ ರಹಾ ಹೈ. ಬೆಂಗಳೂರು ಭಾರತ ಕಿ ತಕ್ನಿಕಿ ಔರ್ ನವಾಚಾರ ಕಿ ಶಕ್ತಿ ಕಾ ಪ್ರತೀಕ ಬನ್ ಚುಕಾ ಹೈ. ಕರ್ನಾಟಕ ಕಿ ಯುವ ಪ್ರತಿಭಾ ಹಮಾರೆ ವೈಜ್ಞಾನಿಕ ಉದ್ಯಮಿ ಕಿಸಾನ್ ಶ್ರಮಿಕ ಶಿಕ್ಷಕ ಔರ್ ಮಹಿಳೆ ಕರ್ನಾಟಕ ಕೆ ವಿಕಾಸ ಕೆ ಸಾಥ್ ಸಾಥ್ ರಾಷ್ಟ್ರ ನಿರ್ಮಾಣ ಮೇ ಭಿ ಮಹತ್ವಪೂರ್ಣ ಯೋಗದಾನ ದೇ ರಹೇ ಹೈ. ಕರ್ನಾಟಕ ಸರ್ಕಾರ ಕೈ ಕಲ್ಯಾಣಕಾರಿ ಯೋಜನಾ ಕೆ ಮಾಧ್ಯಮ ಸೆ ಗರಿಬಿ ಉನ್ಮೂಲನ ಮಹಿಳಾ ಕೋ ಸಶಕ್ತ ಬನಾನೆ ಸ್ವಾಸ್ಥ್ಯ ಔರ್ ಶಿಕ್ಷಾ ಮೇ ಸುಧಾರ ಕರ್ನೆ ಸಾಮಾಜಿಕ ನ್ಯಾಯ ಕೋ ಬಡಾವಾ ದೇನೆ ತಥಾ ಆರ್ಥಿಕ ವಿಕಾಸ ಕೋ ಬಡಾವಾ ದೇನೆ ಕಾ ಕಾರ್ಯ ಕರ್ ರಹಿ ಹೈ. ಇನ್ ಯೋಜನಾ ಮೇ ಗೃಹ ಜ್ಯೋತಿ ಯೋಜನಾ ಅನ್ನ ಭಾಗ್ಯ ಯೋಜನಾ ಶಕ್ತಿ ಯೋಜನಾ ಗೃಹಲಕ್ಷ್ಮಿ ಯೋಜನಾ ಯುವಾ ನಿಧಿ ಯೋಜನಾ ಜೈಸಿ ಮಹತ್ವಪೂರ್ಣ ಯೋಜನಾ ಶಾಮಿಲ್ ಹೈ. ಇಸ್ಕೆ ಸಾಥ್ ಹಿ ಜರೂರತ್ಮಂದೋ ಕೋ ವಿತ್ತೀಯ ಸಹಾಯತಾ ದೇನೆ ಕಾ ಕಾರ್ಯ ಭಿ ಕಿಯಾ ಜಾ ರಹಾ ಹೈ. ಹಮಾರಾ ಲಕ್ಷ್ಯ ಆರ್ಥಿಕ ವಿಕಾಸ ಕೋ ಮಜಬೂತ್ ಕರ್ನೆ ಕೆ ಸಾಥ್ ಸಾಥ್ ಏಸಾ ಭಾರತ ಔರ್ ಏಸಾ ಕರ್ನಾಟಕ ಬನಾನಾ ಹೈ ಜಹಾ ವಿಕಾಸ ಕೆ ಸಾಥ್ ಸಾಥ್ ಸಾಮಾಜಿಕ ನ್ಯಾಯ ಸಮಾನ ಅವಸರ ಗುಣವತ್ತಾಪೂರ್ಣ ಶಿಕ್ಷಾ ಸ್ವಾಸ್ಥ್ಯ ಪರ್ಯಾವರಣ ಸಂರಕ್ಷಣ ಔರ್ ಮಾನವೀಯ ಗರಿಮಾ ಭಿ ಸುನಿಶ್ಚಿತ ಹೋ. ಹಮಾರೇ ಯುವಾಂ ಕೆ ಸಾಮ್ನೆ ಅಪಾರ ಸಂಭಾವನಾ ಹೈ. ಮೈ ಉನ್ಸೆ ಕಹನಾ ಚಾಹೂಂಗಾ ಕಿ ಅಪ್ನಿ ಪ್ರತಿಭಾ ಪರ್ ವಿಶ್ವಾಸ ಕರೆ ಜ್ಞಾನ ಕೋ ಅಪ್ನಿ ಶಕ್ತಿ ಬನಾಯ ಔರ್ ರಾಷ್ಟ್ರ ಸೇವಾ ಕೋ ಅಪ್ನೆ ಜೀವನ ಕಾ ಉದ್ದೇಶ ಬನಾಯ. ಆಪ್ ಅಸಫಲತಾ ಸೆ ಕಭಿ ನಿರಾಶ ನಾ ಹೋ. ಅಸಫಲತಾ ಸಫಲತಾ ಕಿ ಯಾತ್ರಾ ಕಾ ಏಕ ಮಹತ್ವಪೂರ್ಣ ಪಡಾವ ಹೈ. ಹಮಾರಿ ಬೇಟಿಯಾ ಔರ್ ಮಹಿಳೆ ಆಜ್ ಹರ್ ಕ್ಷೇತ್ರ ಮೇ ನೇತೃತ್ವ ಕರ್ ರಹಿ ಹೈ. ಹಮೇ ಏಸಾ ವಾತಾವರಣ ಬನಾನಾ ಹೋಗಾ ಜಹಾ ಹರ್ ಬೇಟಿ ಸುರಕ್ಷಿತ ಶಿಕ್ಷಿತ ಆತ್ಮನಿರ್ಭರ್ ಔರ್ ಅಪ್ನೆ ಸಪ್ನೋ ಕೋ ಪೂರಾ ಕರ್ನೆ ಕೆ ಲಿಯೆ ಸ್ವತಂತ್ರ ಹೋ. ಕಿಸಾನ್ ಹಮಾರೆ ಅನ್ನದಾತಾ ಹೈ. ಹಮಾರೆ ಸೈನಿಕ ದೇಶ ಕಿ ಸೀಮಾಓ ಕಿ ರಕ್ಷಾ ಕರ್ತೇ ಹೈ. ಹಮಾರೆ ವೈಜ್ಞಾನಿಕ ಔರ್ ಚಿಕಿತ್ಸಕ ಮಾನವತಾ ಕಿ ಸೇವಾ ಕರ್ತೇ ಹೈ. ಹಮಾರೆ ಶಿಕ್ಷಕ ರಾಷ್ಟ್ರ ಕಿ ನೈ ಪೀಳಿ ಕಾ ನಿರ್ಮಾಣ ಕರ್ತೇ ಹೈ. ಹಮಾರೆ ಶ್ರಮಿಕ ಔರ್ ಕರ್ಮಚಾರಿ ವಿಕಾಸ ಕಿ ಆಧಾರಶಿಲಾ ಹೈ. ಇನ್ ಸಭಿ ಕೆ ಯೋಗದಾನ ಸೆ ರಾಜ್ಯ ಏವಂ ರಾಷ್ಟ್ರ ಸಶಕ್ತ ಬನ್ ರಹಾ ಹೈ. ಹಮಾರೆ ಸಂವಿಧಾನ ಮೇ ನ್ಯಾಯ ಸ್ವತಂತ್ರತಾ ಸಮಾನತಾ ಔರ್ ಬಂಧುತ್ವ ಕೆ ಮಹಾನ್ ಆದರ್ಶ ದಿಯೆ ಹೈ. ಹಮೇ ಇನ್ ಮೂಲ್ಯೋ ಕೋ ಅಪ್ನೆ ಆಚರಣ ಮೇ ಉತಾರನಾ ಹೋಗಾ ಔರ್ ಹಮೇ ಏಕಜುಟ್ ಹೋಕರ್ ಕರ್ನಾಟಕ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಮೇ ಯೋಗದಾನ ದೇನಾ ಹೋಗಾ. ಮೇ ಕರ್ನಾಟಕ ಕಿ ಮಾತೃಶಕ್ತಿ ಯುವಾಓ ಕಿಸಾನೋ ಶ್ರಮಿಕೋ ವಿದ್ಯಾರ್ಥಿಯೋ ಉದ್ಯಮಿಯೋ ವೈಜ್ಞಾನಿಕೋ ಶಿಕ್ಷಕೋ ಔರ್ ಪ್ರತ್ಯೇಕ ನಾಗರಿಕ ಸೆ ಆಹ್ವಾನ ಕರ್ತಾ ಹೂಂ ಕಿ ಅಪ್ನೆ ಕಾರ್ಯ ಕೋ ರಾಷ್ಟ್ರ ಸೇವಾ ಸಮಜೆ ಅಪ್ನೆ ಅಧಿಕಾರೋ ಕೆ ಸಾಥ್ ಕರ್ತವ್ಯ ಕೋ ಯಾದ ರಖೆ ಔರ್ ಅಪ್ನೆ ಪ್ರತ್ಯೇಕ ಪ್ರಯಾಸ ಕೋ ವಿಕಸಿತ ಭಾರತ ಕೆ ಸಂಕಲ್ಪ ಸೆ ಜೋಡೆ. ಆಯೇ ಇಸ್ ಸ್ವತಂತ್ರತಾ ದಿವಸ ಪರ್ ಹಮ್ ಸಂಕಲ್ಪ ಲೇ ಕಿ ಹಮ್ ಸಂವಿಧಾನ ಕೆ ಆದರ್ಶೋ ಕಿ ರಕ್ಷಾ ಕರೆಂಗೆ. ಹಮ್ ಸಾಮಾಜಿಕ ಸಮರಸತಾ ಔರ್ ಸಮಾನತಾ ಕೋ ಮಜಬೂತ್ ಕರೆಂಗೆ. ಹಮ್ ಕರ್ನಾಟಕ ಕೋ ಸ್ವಚ್ಛ ಸ್ವಚ್ಛ ಶಿಕ್ಷಿತ ಔರ್ ನಶಾ ಮುಕ್ತ ಬನಾನೆ ಮೇ ಯೋಗದಾನ ದೇಂಗೆ. ಹಮ್ ಮಹಿಳಾಓ ಕಾ ಸಮ್ಮಾನ ಔರ್ ಯುವಾಓ ಕೆ ಸಪ್ನೋ ಕೋ ಅವಸರ ದೇಂಗೆ. ಹಮ್ ಪರ್ಯಾವರಣ ಕಿ ರಕ್ಷಾ ಕರೆಂಗೆ और विकसित भारत के निर्माण में विकसित कर्नाटक की भूमिका को और मजबूत करेंगे। मेरे प्यारे कर्नाटक वासियों, हमारे स्वतंत्रता सेनानियों ने हमें स्वतंत्र भारत दिया। डॉक्टर बाबा साहेब अम्बेडकर और संविधान निर्माताओं ने हमें लोकतंत्र और समानता का मार्ग दिखाया। अब हमारी जिम्मेदारी है कि हम आने वाली पीढ़ियों को ऐसा भारत सौंपे जो समृद्ध हो, सशक्त हो और सामाजिक न्याय एवं मानवीय गरिमा के मूल्यों पर मजबूती से खड़ा हो। आइए हम सब मिलकर एक भारत, श्रेष्ठ भारत, विकसित कर्नाटक के निर्माण में अपना योगदान देंगे। इसी विश्वास और संकल्प के साथ कर्नाटक समस्त जनता को स्वतंत्रता दिवस की हार्दिक बधाई एवं शुभकामनाएं देता हूं। जय हिंद, जय कर्नाटक।
0: ಇದುವರೆಗೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಸಂದೇಶ ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ.
2: ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ, ಜಗತ್ತಿನ ಎಲ್ಲೆಡೆ ನೆಲೆಸುತ್ತಿರುವ ಕನ್ನಡಿಗರಿಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ಇಂದು ಉಸಿರಾಡುತ್ತಿರುವ ಮುಕ್ತ ಗಾಳಿ, ಅನುಭವಿಸುತ್ತಿರುವ ಈ ಸ್ವತಂತ್ರದ ಬೆಳಕು ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಇದರ ಹಿಂದೆ ಅಸಂಖ್ಯಾತ ಹೋರಾಟಗಾರರು, ತ್ಯಾಗ, ಬಲಿದಾನ, ಮಹಾನ್ ಇತಿಹಾಸವಿದೆ. ಭಾರತದ ಸ್ವಾತಂತ್ರ್ಯದ ಹೋರಾಟದ ಮಾದರಿಯಲ್ಲಿ ಇಡೀ ಪ್ರಪಂಚ ಅನೇಕ ರಾಷ್ಟ್ರಗಳಿಗೆ ಸ್ಫೂರ್ತಿಯಾಗಿದೆ. ಇಂಥ ಸ್ವಾತಂತ್ರ್ಯ ನಮಗೆ ದೊರಕಿಸಲು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಬಾಲಗಂಗಾಧರ್ ತಿಲಕ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಹೋರಾಡಿದ್ದನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗಿದೆ. ಇವೆಲ್ಲರ ಕೊಡುಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊಸ ದಿಕ್ಕನ್ನೇ ತೋರಿಸಿತು. ಇಡೀ ದೇಶವನ್ನು ಒಂದೇ ವೇದಿಕೆಯಲ್ಲಿ ತಂದಿತ್ತು. ಜಾತಿ, ಧರ್ಮ, ಭಾಷೆ, ಪ್ರಾದೇಶಗಳ ಎಲ್ಲ ಗಡಿಗಳನ್ನು ಮೀರಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳೆಸಿತ್ತು. ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸತ್ಯ ಮತ್ತು ಸತ್ಯಾಗ್ರಹದ ಹೋರಾಟ ಬ್ರಿಟಿಷರ ಸಾಮ್ರಾಜ್ಯದ ಅಡಿಪಾಯ ನಡುಗಿಸಿತು. ಲಕ್ಷಾಂತರ ಸಾಮಾನ್ಯ ಜನರ ಸ್ವತಂತ್ರ್ಯ ಹೋರಾಟದ ಭಾಗವಾದರು. ಅನೇಕರು ತಮ್ಮ ಬದುಕನ್ನು ದೇಶಕ್ಕಾಗಿ ಸಮರ್ಪಿಸಿದರು. ಅಂತಿಮವಾಗಿ 1947 ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯದ ಸೂರ್ಯ ಉದಯ ಕಂಡಿತ್ತು. ಆ ಸ್ವಾತಂತ್ರ್ಯ ನಮಗೆ ಕೇವಲ ಬ್ರಿಟಿಷರ ಆಳತದಿಂದ ಮುಕ್ತಿ ನೀಡಲಿಲ್ಲ, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳುವ ಅವಕಾಶ ನೀಡಿತು. ಕರ್ನಾಟಕವು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಂದೇ ಆದಂಥ ಅಚ್ಚಳಿಯದ ಹೆಜ್ಜೆ ಮೂಡಿಸಿದ್ದನ್ನು ನಾವೆಲ್ಲ ಸ್ಮರಿಸಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ, ಮೈಲಾರ್ ಮಹಾದೇವಪ್ಪ ಸೇರಿದಂತೆ ಅನೇಕರು ಕರ್ನಾಟಕದ ವೀರರು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯದ ಕಿಡಿಯನ್ನು ಹತ್ತಿಸಿದರು. ಕರ್ನಾಟಕದ ನೆಲ ದೇಶದ ಸ್ವಾತಂತ್ರ್ಯದ ಹೋರಾಟದ ಬೀಜ ಬಿತ್ತಿ ಕ್ರಾಂತಿಯ ಕಿಡಿ ಹೊತ್ತಿಸಿದ ನೆಲ. ಈ ಮಣ್ಣಿನ ವೀರರ ತ್ಯಾಗ, ಧೈರ್ಯ ಮತ್ತು ಆತ್ಮಗೌರವ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಿರಬೇಕು. ಸ್ವಾತಂತ್ರ್ಯ ಗಳಿಸಿದ ಭಾರತವನ್ನು ಆಧುನಿಕ ಪ್ರಜಾಸತ್ತಾತ್ಮಕ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಕಟ್ಟುವ ಮಹಾತರ ಕಾರ್ಯ ಆರಂಭಿಸಿತು. ಅನೇಕ ರಾಜರ ಸಂಸ್ಥಾನಗಳಾಗಿ ಛಿದ್ರವಾಗಿದ್ದ ಭಾರತ ದೇಶ ನೆಹರು ಹಾಗೂ ವಲ್ಲಭಾಯ್ ಪಟೇಲ್ರವರ ದೃಢ ಸಂಕಲ್ಪದಿಂದ ಅಖಂಡ ಭಾರತವನ್ನಾಗಿ ರೂಪಿಸಿತು. ಆಧುನಿಕ ಭಾರತದ ಶಿಲ್ಪಿ, ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕೈಗಾರಿಕಾ, ವಿದ್ಯೆ,

ಜ್ಞಾನ ಶಿಕ್ಷಣ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಕೈಗಾರಿಕೆ ಭದ್ರ ಬುನಾದಿಯನ್ನು ಹಾಕಿದರು. ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ನೆಹರೂರವರು ಕರೆದಿರುವುದರ ಜೊತೆಗೆ ಹಲವಾರು ವಿಜ್ಞಾನ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ನಮ್ಮ ಸಮಾಜದ ನಿರ್ಮಾಣಕ್ಕೆ ಹೆಜ್ಜೆಯನ್ನು ಇಟ್ಟರು. ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಏಕತೆ ಮತ್ತು ಸಾರ್ವಭೌಮವನ್ನು ಕಾಪಾಡಲು ಮಹತ್ವವಾದಂಥ ಪಾತ್ರವನ್ನು ವಹಿಸಿದರು. ಇವತ್ತು ಇಡೀ ಭಾರತ ದೂರದೃಷ್ಟಿಗೆ ದಾರಿಯಾಗಿದೆ. ಡಿಜಿಟಲ್ ದಾರಿಯನ್ನು ತೋರಿಸಿದಂಥ ರಾಜೀವ್ ಗಾಂಧಿಯವರು ತಂತ್ರಜ್ಞಾನ ಮತ್ತು ಯುವ ಶಕ್ತಿಯ ಮಹತ್ವವನ್ನು ದೇಶಕ್ಕೆ ಪರಿಚಯಿಸಿದರು. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸುವಾದಂಥ ನಮ್ಮ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿತು. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ನಮ್ಮ ರಾಷ್ಟ್ರದ ಆತ್ಮವನ್ನಾಗಿ ಮಾಡಿತ್ತು. ಬಾಬು ಜಗಜೀವನ್ ರಾಮ್ರವರು ಸೇರಿದಂತೆ ಅನೇಕ ಮಹನೀಯರು ಶೋಷಿತರು, ದುರ್ಬಲದವರು ಮತ್ತು ಹಿಂದೂ ವರ್ಗಗಳ ಹಕ್ಕುಗಳಿಗಾಗಿ ಶ್ರಮಿಸಿದರು. ಎಲ್ಲರಿಗೂ ಸಮಾನ ಅವಕಾಶ, ಯಾರೂ ಹಿಂದೆ ಉಳಿಯದೆ ಭಾರತ ನಿರ್ಮಾಣವೇ ಅವರ ಕನಸಾಗಿತ್ತು. ಕರ್ನಾಟಕದ ನವ ನಿರ್ಮಾಣದಲ್ಲಿಯೂ ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ದೇವರಾಜರಸ್ಸವರು ಸೇರಿದಂತೆ ಅನೇಕ ಮಹನೀಯರು ಕೊಡುಗೆ ಅಪಾರ. ಸಾಮಾಜಿಕ ನ್ಯಾಯ, ಶಿಕ್ಷಣ, ಕೈಗಾರಿಕಾ, ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅವರು ನೀಡಿದ್ದಂಥ ಕೊಡುಗೆಯನ್ನು ನಾವು ಸದಾ ಸ್ಮರಿಸಲೇಬೇಕು. ಈ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ನಮ್ಮ ಸರ್ಕಾರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ವೇಗ ನೀಡುತ್ತಿದೆ. ನಮ್ಮ ವರಕವಿ ದಾರಾ ಬೇಂದ್ರರವರು ಕನಸು ಕಂಡಂತೆ ಜಗದ ಏಳಿಗೆ ಆಗುವುದೇ ಕರ್ನಾಟಕದಿಂದ. ಈ ಕನಸನ್ನು ಹೊತ್ತ ನಾವು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ಕರ್ನಾಟಕವನ್ನು ಅಭಿವೃದ್ಧಿ ಮುಂಚೂಣಿಯಲ್ಲಿ ರಾಜ್ಯವನ್ನಾಗಿ ಮಾಡುವುದೇ ನಮ್ಮ ನಿಮ್ಮೆಲ್ಲರ ಸಂಕಲ್ಪ. ಕರ್ನಾಟಕದ ಅಭಿವೃದ್ಧಿಯ ಮೂಲಕ ಭಾರತವನ್ನು ಅಭಿವೃದ್ಧಿ ಉತ್ತಂಗಣಕ್ಕೆ ಕೊಂಡು ಹೋಗುವುದೇ ನಮ್ಮ ಗುರಿ. ನಮ್ಮ ಅಭಿವೃದ್ಧಿ ಎಂದರೆ ಕೇವಲ ದೊಡ್ಡ ದೊಡ್ಡ ಕಟ್ಟೆಗಳು ಅಥವಾ ಹೊಸ ರಸ್ತೆಗಳ ನಿರ್ಮಾಣವಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶ ದೊರಕಿಸುವುದೇ ಅಭಿವೃದ್ಧಿ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವುದೇ ಅಭಿವೃದ್ಧಿ. ಪ್ರತಿಯೊಂದು ಕುಟುಂಬವೂ ಗೌರವದಿಂದ ಬದುಕುವುದೇ ಅಭಿವೃದ್ಧಿ. ಯುವಕರಿಗೆ ಉದ್ಯೋಗ, ರೈತರಿಗೆ ಭದ್ರತೆ, ಮಹಿಳೆಯರಿಗಾಗಿ ಆರ್ಥಿಕ ಸೌಲಭ್ಯನೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಅದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದನೇ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದೇವೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಬಸ್ ಪಾಸ್ಗಳನ್ನು ನೀಡುವ ಮೂಲಕ ಶಿಕ್ಷಣಕ್ಕೆ ಅವಕಾಶವನ್ನು ಮತ್ತಷ್ಟು ಭದ್ರವನ್ನು ಮಾಡ್ತಾ ಇದ್ದೇವೆ. ನಮ್ಮ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಮೂಲಕ ಜನರಿಗೆ ಆಸ್ತಿ ಹಕ್ಕನ್ನು ಭದ್ರ ನೀಡುವ ನಿಟ್ಟಿನಿಂದ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಸೋರಿಕೆ ತಡೆಗಳು ಹರ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಈಗಾಗಲೇ ಬಲಪಡಿಸ್ತಾ ಇದ್ದೇವೆ. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅವರಿಗೆ ಸರಿಯಾದಂಥ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಜಾಸೇವೆ ಇಲಾಖೆಯನ್ನೇ ಸ್ಥಾಪಿಸಲಾಗಿದೆ. ಯುವಜನರ ನಾಯಕತ್ವ, ಸ್ವಜನಶೀಲತೆಯನ್ನು ಬಳಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಯುವಕರಿಗೆ ಅವಕಾಶವನ್ನು ನೀಡಬೇಕು, ಹಳ್ಳಿಯಿಂದ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಕರ್ನಾಟಕದ ಭವಿಷ್ಯ ಇನ್ನಷ್ಟು ಬಲಿಷ್ಠವಾಗಬೇಕು. ಈ ಉದ್ದೇಶದಿಂದ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ತಲಾ ಒಂದೊಂದು ಪಂಚಾಯತಿಗೆ
ವಾರ್ಡ್ಗಳಿಗೆ 10

ಲಕ್ಷ ರೂಪಾಯಿಯನ್ನು ನೀಡುವಂಥ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸರ್ಕಾರಿ ಉದ್ದೇಶಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲು ನಿಟ್ಟಿನಿಂದ ಈಗಾಗಲೇ 72,000 ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಪೂರ್ಣಗೊಳಿಸಲು ಈಗಾಗಲೇ ಗಡುವು ನೀಡಲಾಗಿದೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಉದ್ಯೋಗದ ಕ್ರಾಂತಿಯಿಂದ ಮುಂದಿನ 50 ವರ್ಷದ ಕರ್ನಾಟಕದ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಮುಂದಕ್ಕಿಟ್ಟಿದ್ದೇವೆ. ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನದ ಮೂಲಕ ಆಸ್ತಿ ಸಂಬಂಧಿಸಿದಂತೆ ಸೇವೆಗಳನ್ನು ಇನ್ನಷ್ಟು ಸರಳ ಮತ್ತು ಪಾರದರ್ಶಕತೆ ಕೊಡುಗೊಳಿಸಲು ಈಗಾಗಲೇ ಪ್ರಯತ್ನವನ್ನು ಮಾಡಲಾಗಿದೆ. ನಮ್ಮ 5 ಗ್ಯಾರಂಟಿಗಳ ಯೋಜನೆಗಳಾದಂಥ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಗೆ ಮತ್ತಷ್ಟು ಬಲ ತುಂಬುವ ಮೂಲಕ ಜನರ ಬದುಕಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಪ್ರಯತ್ನ ಮುಂದುವರಿಸ್ತಾ ಇದ್ದೇವೆ. ವಿದ್ಯೆ ಇಲ್ಲದ ಸಮಾಜಕ್ಕೆ ದಿಕ್ಕಿಲ್ಲ. ಆದ್ದರಿಂದ ಗ್ರಾಮೀಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಬಲಪಡಿಸಲು CSR ನಿಧಿಯನ್ನು ಬಳಸುವ ನೀತಿಯನ್ನು ಈಗಾಗಲೇ ರೂಪಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ದೊರಕಿಸಬೇಕಾದ್ದು ನಮ್ಮ ಕರ್ತವ್ಯ. ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ. ರೈತರು ನಮ್ಮ ಅನ್ನದಾತ, ಅವರ ಹಿತ ರಕ್ಷಿಸುವುದು ಸರ್ಕಾರದ ಮೊದಲ ಕರ್ತವ್ಯ. ತುಂಗಭದ್ರಾ ಜಲಾನಯ ಪ್ರದೇಶದಲ್ಲಿ ರೈತರ ಹಿತಕ್ಕಾಗಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ನಡುವೆ ಒಮ್ಮತದ ಮೂಡಿಸುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಎತ್ತಿನೊಳೆ, ಮೇಕೆದಾಟು, ಮಾದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಕರ್ನಾಟಕದ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಆಶಯದೊಂದಿಗೆ ರಾಜ್ಯದ ಜಲಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಮತ್ತು ರೈತರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಕಾವೇರಿ ಸೇರಿದಂತೆ ಎಲ್ಲ ನೀರಾವರಿ ವಿಚಾರಗಳನ್ನು ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಹಿತವನ್ನು ಕಾಪಾಡುವುದು ನಮ್ಮ ಆದ್ಯತೆ. ಇಂದು ಕರ್ನಾಟಕ ಕೇವಲ ದೇಶದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಲ್ಲ. ಕೃತಕ ಬುದ್ಧಿಮತ್ತೆ, ಡೀಪ್ ಟೆಕ್ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಜಗತ್ತು ಕರ್ನಾಟಕವನ್ನೇ ನೋಡುತ್ತಿದೆ. ಡೀಪ್ ಟೆಕ್ ಕ್ರಾಂತಿಗೆ ಬೆಂಗಳೂರು ನಾಂದಿ ಹಾಡುತ್ತಿದೆ. ಬೆಂಗಳೂರಿನ ಜಗತ್ತಿನ ನಕ್ಷೆಯಲ್ಲಿ ಇನ್ನಷ್ಟು ಎತ್ತರಗೊಂಡಿರುವುದು ನಮ್ಮ ಗುರಿ. ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಜೊತೆಗೆ ಪ್ರಕೃತಿಯ ಅನೇಕ ಸಮಸ್ಯೆಗಳ ಸಂದರ್ಭದಲ್ಲಿ ಜನರ ಸಂಕಟಕ್ಕೆ ತಕ್ಷಣ ಸ್ಪಂದಿಸುವುದು ನಮ್ಮ ಸರ್ಕಾರದ ಕರ್ತವ್ಯ. ಅತಿವೃಷ್ಟಿ, ಅನಾವೃಷ್ಟಿ ಸೇರಿದಂತೆ ಯಾವುದೇ ಸಂಕಟದ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲಾ ಆಡಳಿತಗಳಿಗೆ ಜನರು ನೆರವಿಗೆ ತಕ್ಷಣ ಧಾವಿಸಬೇಕು ಎಂದು ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ನೀಡಿದ್ದೇವೆ. ರೈತರ ಕಣ್ಣೀರನ್ನು ಒರೆಸುವುದು ಸರ್ಕಾರದ ಹೊಣೆ. ಅವರ ಶ್ರಮಕ್ಕೆ ಗೌರವ, ಅವರ ಬದುಕಿಗೆ ಬದ್ಧತೆ ನೀಡುವುದು ನಮ್ಮ ಅಚಲವಾದಂಥ ಬದ್ಧತೆ. ನಮ್ಮ ಕರ್ನಾಟಕ ತಂತ್ರಜ್ಞಾನ, ಶಿಕ್ಷಣ, ಮೂಲ ಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮಾತ್ರವಲ್ಲದೆ ಶಾಂತಿ, ಸಹಬಾಳ್ವೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಲ್ಲಿ ಮಾದರಿ ರಾಜ್ಯವನ್ನಾಗಿ ರೂಪಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೇ ನಮ್ಮ ಕನಸು, ಇದೇ ನಮ್ಮ ಸಂಕಲ್ಪ. ನಾವು ಎಲ್ಲರೂ ಟೀಮ್ ಕರ್ನಾಟಕ ಎಂದು ಸಾಗಬೇಕಾಗಿದೆ. ಪ್ರತಿ ಯುವಕ ಯುವತಿಯರಿಗೆ ಅವರ ಕನಸುಗಳಿಗೆ ಗೌರವವನ್ನು ಕೊಡುವುದು, ಪ್ರತಿ ರೈತನ ಶ್ರಮಕ್ಕೆ ಬೆಲೆ ಕೊಡುವುದು, ಪ್ರತಿ ಮಹಿಳೆಯ ಸಾಧನೆಗೆ ಬೆಂಬಲ ಕೊಡುವುದು, ಪ್ರತಿ ಮಗುವಿನ ಭವಿಷ್ಯಕ್ಕೆ ಬದ್ಧತೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಪ್ರತಿ ಕುಟುಂಬದ ಸಮೃದ್ಧಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲುವುದು, ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಪ್ರತಿಯೊಬ್ಬ ಬದುಕಿನಲ್ಲಿ ಸ್ವಾತಂತ್ರ್ಯದ ಬೆಳಕು ಮೂಡುವಂತೆ ಮಾಡುವುದು ನಮ್ಮ ಜವಾಬ್ದಾರಿ. ಬಡತನದಿಂದ ಮುಕ್ತಿ, ಅನ್ಯಾಯದಿಂದ ಮುಕ್ತಿ, ಅಸಮಾನತೆಯಿಂದ ಮುಕ್ತಿ, ಅವಕಾಶಗಳ ಕೊರತೆಯಿಂದ ಮುಕ್ತಿ, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯದ ನಿಜವಾದ ಗುರಿಗಳಾಗಬೇಕು. ನಮ್ಮ ಸಂವಿಧಾನದ ಮೌಲ್ಯಗಳನ್ನು
ಹೆತ್ತ

0: ಹಿಡಿಯೋಣ, ಪ್ರಜಾಪ್ರಭುತ್ವವನ್ನ ಬಲಪಡಿಸೋಣ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಪಾಡೋಣ, ಭೇದ ಭಾವಗಳನ್ನ ಬದಿಗೊಟ್ಟು ಒಗ್ಗಟ್ಟಿನಿಂದ ಮುಂದೆ ಸಾಗೋಣ. ಕರ್ನಾಟಕದ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿಗೆ ಕೊಡುಗೆ. ಕರ್ನಾಟಕ ಬೆಳೆದರೆ ಭಾರತ ಬೆಳೆಯುತ್ತದೆ, ಕರ್ನಾಟಕ ಬಲಿಷ್ಠವಾದರೆ ಭಾರತ ಬಲಿಷ್ಠವಾಗುತ್ತದೆ. ಈ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭ ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರ ಗೌರವಪೂರ್ವಕವಾಗಿ ನಮನವನ್ನು ಸಲ್ಲಿಸೋಣ. ಅವರ ತ್ಯಾಗ ಫಲವಾಗಿ ದೊರೆತ ಸ್ವಾತಂತ್ರ್ಯವನ್ನಾಗಿ ಮತ್ತಷ್ಟು ಅರ್ಥಪೂರ್ಣಗೊಳಿಸುವ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಸಮೃದ್ಧ ಕರ್ನಾಟಕ, ಸಮಾನ ಕರ್ನಾಟಕ, ಶಕ್ತಿಶಾಲಿ ಕರ್ನಾಟಕವನ್ನಾಗಿ ನಿರ್ಮಿಸಿ ಅದರ ಮೂಲಕ ಶಕ್ತಿಶಾಲಿಯಾಗಿ ಭಾರತವನ್ನು ಕಟ್ಟೋಣ. ಬನ್ನಿ, ಸ್ವಾತಂತ್ರ್ಯದ ಈ ಪವಿತ್ರವಾದಂಥ ದಿನ ಒಗ್ಗಟ್ಟಿನಿಂದ, ವಿಶ್ವಾಸದಿಂದ ಮತ್ತು ಹೊಸ ಕನಸುಗೊಂದಿಗೆ ನವ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.
1: ಇದುವರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಂದ ಸಂದೇಶ ಕೇಳಿದಿರಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಆಯ್ಯೆ ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
4: ವಂದೇ ಮಾತರಂ ಪ್ಯಾರೆ ದೇಶವಾಸಿಯೋ, ಆಪ್ ಸಭೀ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೇ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೇ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೇ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೇ ಹೈ. ವಿಕ್ರಮ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರ ಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹೀ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ ತಿರಂಗಾ ಅಭಿಯಾನ್ ಸೇ ಜುಡೇ. ಜಯ ಹಿಂದ್, ಜಯ ಭಾರತ್, ವಂದೇ ಮಾತರಂ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನನ್ನ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ FM ರೇನ್ಬೋ.
4: ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ಸ್ನೇಹಿತರೆ, ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂಗೀತ ವೈವಿಧ್ಯ ಕಾರ್ಯಕ್ರಮ ಮೂಡಿಬರಲಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ನೇರ ಪ್ರಸಾರದಲ್ಲಿ ಇದೀಗ ವಿಶೇಷ ಕಾರ್ಯಕ್ರಮ ಫ್ರೀಡಂ ರಿದಮ್ಸ್. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು, ರಾಗಂ 24/7 ಹಾಗೂ ಡಿಟಿಎಚ್ ವಾಹಿನಿಗಳಲ್ಲಿ ಇದೀಗ ಪ್ರಸಾರವಾಗಲಿದೆ. ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಬೆಂಗಳೂರು 612 ಕಿಲೋಹರ್ಟ್ಸ್ ಲೈವ್, ಇಲ್ಲೂ ಕೂಡ ನೇರ ಪ್ರಸಾರವಾಗುತ್ತಿದೆ. ಬಂಧುಗಳೇ, ಭಾರತೀಯರಾದ ನಾವಿಂದು ಸ್ವಾಭಿಮಾನದಿಂದ ಸಂತಸ ಪಡುವಂತಹ ದಿನ. ಭೌತಿಕವಾದ ಪಾರತಂತ್ರ್ಯದಿಂದ ಸ್ವಾತಂತ್ರ್ಯವನ್ನು ಪಡೆದಿದ್ದು ಇದೇ ಆಗಸ್ಟ್ 15, 1947. ಈ ರಾಷ್ಟ್ರ ಪರ್ವದ ಶುಭ ಸಂದರ್ಭದಲ್ಲಿ ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಆರ್ಷ್ಯವಾಣಿಯಂತೆ ಸ್ವಯಂ ತನುತೇ ಇತಿ ಸ್ವಾತಂತ್ರ್ಯಂ, ಭಾರತದ ಆತ್ಮ, ಅಧ್ಯಾತ್ಮ, ತಾತ್ವಿಕ ನೆಲೆಗಟ್ಟು, ಕಲೆ ಹಾಗೂ ಸಾಂಸ್ಕೃತಿಕ ಅಡಿಪಾಯದ ಏಕತಾನತೆ ಇದರ ಮೂಲಮಂತ್ರ. ಇದರ ಗತಿಗೆ ಒಂದೇ ಲಯ. ಈ ಲಯಕ್ಕೆ ನಾದವಿದೆ, ಭಾವಾಭಿವ್ಯಕ್ತತೆ ಇದೆ. ಇದರ ಅಸ್ತಿತ್ವವೇ ಲಯನಿನಾದ. ಅದೇ ಇಂದಿನ ಪ್ರಸ್ತುತಿ ಫ್ರೀಡಂ ರಿದಮ್ಸ್. ಸಜ್ಜಾದ

ಈ ವೇದಿಕೆಗೆ ಉಪಸ್ಥಿತ ಹಿರಿಯ ಅಧಿಕಾರಿಗಳನ್ನು ಆಹ್ವಾನಿಸುತ್ತಿದ್ದೇವೆ. ಫ್ರೀಡಂ ರಿದಮ್ಸ್. ಫ್ರೀಡಂ ರಿದಮ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ. ಮೊದಲಿಗೆ ಪ್ರಾರ್ಥನೆ, ಆಕಾಶವಾಣಿ ಕಲಾವಿದೆ ಚಾರುಮತಿ ನಾಗರಾಜನ್ ಅವರಿಂದ.

ಧ್ವಜಂ. ಚಾರುಮತಿ ನಾಗರಾಜನವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಕೋರಬೇಕೆಂದು ಸಹಾಯಕ ನಿರ್ದೇಶಕರು ಹಾಗೂ ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀಮತಿ ನೂತನ ಎಸ್ ಕದಂ ಅವರಲ್ಲಿ ವಿನಂತಿ.

0: ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕೆ ಸಂಗೀತಕ್ಕೆ ಬಿಡದ ನಂಟು. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಭಾತ್ ಪೇರಿ, ಅಲ್ಲಿ ಹಾಡುತ್ತಾ ಸಾಗುವ ಭಜನೆಗಳು ಸ್ವಾತಂತ್ರ್ಯದ ಕೆಚ್ಚನ್ನು ಜನರಲ್ಲಿ ಬಡಿದೆಬ್ಬಿಸಲು, ಸದಾ ಜಾಗೃತರಾಗಿರುವಂತೆ ನೋಡಿಕೊಳ್ಳಲು ಸ್ವಾತಂತ್ರ್ಯ ಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ದೇಶದ ಎಲ್ಲೆಡೆ ಎಲ್ಲ ಭಾಷೆಗಳಲ್ಲಿ ಬರೆದು ಹಾಡಲಾಗುತ್ತಿತ್ತು. ಅಂದು ಹುಟ್ಟಿದ ದೇಶಭಕ್ತಿ ಭಾವ ಇಂದಿಗೂ ಗೀತೆಗಳಲ್ಲಿ ಅನುರಣಿಸುತ್ತಲೇ ಇದೆ. 80ರ ಹರೆಯದ ಈ ಸ್ವತಂತ್ರ ದೇಶಕ್ಕೆ, 70ರ ಹರೆಯದ ಆಕಾಶವಾಣಿ ಬೆಂಗಳೂರು ಇಂದು ಗೀತ ನಮನವನ್ನು ಸಲ್ಲಿಸುತ್ತಿದೆ. ಇಂದಿನ ಈ ಸ್ವಾತಂತ್ರ್ಯ ಸ್ವರಲಯ ಫ್ರೀಡಂ ರಿದಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರಾಗಿರುವ ಕೆಪಿ ಸಂಜೀವ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕ ಸುಹಾಸ್ ಅವರಿಗೆ, ಹಿರಿಯ ಆಡಳಿತ ಅಧಿಕಾರಿಗಳಾದ ಶಿವಕುಮಾರ್ ಹಾಗೂ ವಾಣಿಜ್ಯ ಪ್ರಸಾರ ಕೇಂದ್ರದ ಸಹಾಯಕ ನಿರ್ದೇಶಕ ವಿನೋದ್ ಅವರಿಗೆ, ತಾಂತ್ರಿಕ ವಿಭಾಗದ ಉಪನಿರ್ದೇಶಕ ರಾಮಾಂಜನಪ್ಪ ಹಾಗೂ ಸಹಾಯಕ ನಿರ್ದೇಶಕ ಸಿದ್ದಲಿಂಗಪ್ಪ, ಮಾರ್ಕೆಟಿಂಗ್ ವಿಭಾಗದ ಕಾರ್ಯಕ್ರಮ ನಿರ್ವಾಹಕ ಎಸ್ಆರ್ ಭಟ್ ಅವರಿಗೆ ಹಾಗೂ ಕಾರ್ಯಕ್ರಮ ವಿಭಾಗದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ತಾಂತ್ರಿಕ ವಿಭಾಗದ ಹಾಗೂ ಆಡಳಿತ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ, ಇಂದಿನ ಕಾರ್ಯಕ್ರಮ ಪ್ರಸ್ತುತಿಗೆ ಆಗಮಿಸಿರುವ ಎಲ್ಲ ಕಲಾವಿದರಿಗೆ, ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಹಾಗೂ ನೇರ ಪ್ರಸಾರದಲ್ಲಿ ಜೊತೆಯಾಗಿರುವ ಮುಖ್ಯವಾಹಿನಿ ಹಾಗೂ ಕನ್ನಡ ಕಾಮನಬಿಲ್ಲು ರೇನ್ಬೋ ಕೇಂದ್ರದ ಎಲ್ಲ ಶ್ರೋತೃಗಳಿಗೆ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರಿಗೆ ತುಂಬು ಸ್ವಾಗತ ಹಾಗೂ ತುಸು ಹೆಚ್ಚು ಅಕ್ಕರೆ. ಇಂದಿನ ಈ ಸಮಾರಂಭಕ್ಕೆ ಮುಂದಿನ ಒಂದು ತಾಸು ಕಾಲ ಸ್ವರಲಯ ಮಾಧುರ್ಯವನ್ನು ಸೇರಿಸಿ ಅದರ ಅಲೆಯಲ್ಲಿ ನಮ್ಮನ್ನು ತೇಲಿಸುವ ಕಲಾವಿದರಿಗೆ ಹಾಗೂ ಈ ಭುವಿಯ ಆಕಾಶವಾಣಿಯಲ್ಲಿ ಸೇರಿರುವ ನಿಮಗೆ ಹಾಗೂ ಬಾನಲ್ಲಿ ಕಾತರಿಸುತ್ತಿರುವ ಅಸಂಖ್ಯ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪರವಾಗಿ ಕೋರುತ್ತೇನೆ. ಇನ್ನು ಮನಕ್ಕೆ ಮುದ ಬಾನ್ಗೆ ದನಿ, ನಮಸ್ಕಾರ.
1: ನೂತನ ಎಸ್ ಕದಂ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಬೆಂಗಳೂರು ಆಕಾಶವಾಣಿಯ ಮುಖ್ಯಸ್ಥರಾದ ಶ್ರೀ ಕೆಪಿ ಸಂಜೀವ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಕೋರುತ್ತೇವೆ.
2: ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಆಲಿಸುವುದಕ್ಕಾಗಿ ಆಗಮಿಸಿರುವ ಎಲ್ಲ ಕಲಾವಿದರೇ, ನೇರ ಪ್ರಸಾರದಲ್ಲಿ ಆಲಿಸುತ್ತಿರುವ ಆಕಾಶವಾಣಿ ಶ್ರೋತೃಗಳೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ನಿಮ್ಮೆಲ್ಲರಿಗೂ ಈ ಫ್ರೀಡಂ ರಿಥಮ್ ಲೈವ್ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ, ಅವರ ತ್ಯಾಗಗಳನ್ನು ಶ್ಲಾಘಿಸುತ್ತಾ, ನಮ್ಮ ನಡೆ ನುಡಿಗಳನ್ನು ಅವರ ತ್ಯಾಗಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳೋಣವೆಂದು ಹೇಳಲು ಇಚ್ಛಿಸುತ್ತೇನೆ. ಬಹುಜನ ಹಿತಾಯ ಬಹುಜನ ಸುಖಾಯ, ಈ ದೇಹದಲ್ಲಿ ಮಾಹಿತಿ ಶಿಕ್ಷಣ ಹಾಗೂ ಮನೋರಂಜನೆಗಳನ್ನು ಒಳಗೊಂಡ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬೆಂಗಳೂರು ನಿಲಯವು 70 ವರ್ಷಗಳಿಂದ ನಿರಂತರವಾಗಿ ಪ್ರಸಾರ ಮಾಡುತ್ತಾ ಬಂದಿದೆ. ಆಕಾಶವಾಣಿ ಬೆಂಗಳೂರು ನಿಲಯವು 10 ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಂಗೀತ ಹಾಗೂ ಸಂಗೀತ ಕಲಾವಿದರನ್ನು, ಕಲಾ ರಸಿಕರನ್ನು ಪೋಷಿಸುತ್ತಾ ಬಂದಿದೆ. ಆಕಾಶವಾಣಿ ಬೆಂಗಳೂರು ನಿಲಯವು ವಿಶೇಷವಾಗಿ ಅಮೃತ ವರ್ಷಿಣಿ ಸಂಗೀತ ಚಾನೆಲನ್ನು ಪ್ರಸಾರ ಮಾಡುತ್ತಿದೆ ಹಾಗೂ ರಾಗಂ ಎಂಬ ಸಂಗೀತ ಚಾನೆಲನ್ನು ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ದಿನದ 24 ಗಂಟೆಯೂ ಪ್ರಸಾರ ಮಾಡುತ್ತಿದೆ ಹಾಗೂ ಆಗಾಗ ಇನ್ವೈಟೆಡ್ ಆಡಿಯನ್ಸ್ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಇಂದು ಸ್ವಾತಂತ್ರ್ಯದ ದಿವಸದ ಅಂಗವಾಗಿ ಫ್ರೀಡಂ ರಿಥಮ್ ಎಂಬ ನೇರ ಸಂಗೀತ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಅಂದಿನಿಂದ ಇಂದಿನವರೆಗೂ ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ತಂತ್ರಜ್ಞಾನವನ್ನು ಅಪ್ಡೇಟ್ ಮಾಡುತ್ತಾ ಹಾಗೂ ಕಾರ್ಯಕ್ರಮಗಳನ್ನು ಜನಸಾಮಾನ್ಯ ನಾಡಿಮಿಡಿತಕ್ಕೆ ಸ್ಪಂದಿಸುತ್ತಾ ಪ್ರಸಾರ ಮಾಡುತ್ತಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ನಾಡಿನ ಎಲ್ಲ ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ಪ್ರಪಂಚಾದ್ಯಂತ ತಲುಪಿಸುತ್ತಿದೆ ಹಾಗೂ ಆಕಾಶವಾಣಿ ಬೆಂಗಳೂರು ನಿಲಯವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಮುಖಾಂತರವೂ ಸಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಶ್ರೋತೃಗಳಿಗೆ ತಲುಪಿಸುತ್ತಿದೆ. ಬೆಂಗಳೂರು ಆಕಾಶವಾಣಿಯು 70 ವರ್ಷದಿಂದ ಪ್ರೋತ್ಸಾಹ ಮಾಡುತ್ತಿರುವ ಎಲ್ಲ ಸರ್ಕಾರಿ ಕಾರ್ಯಾಲಯಗಳಿಗೆ, ಸಂಘ ಸಂಸ್ಥೆಗಳಿಗೆ, ಕಲಾವಿದರಿಗೆ ಹಾಗೂ ಶ್ರೋತೃಗಳಿಗೆ ನಮನ ತಿಳಿಸುತ್ತಾ ಹೀಗೆಯೇ ತಮ್ಮ ಪ್ರೋತ್ಸಾಹವನ್ನು ಮುಂದುವರಿಸಲು ಕೋರುತ್ತೇನೆ. ಆಕಾಶವಾಣಿ ಬೆಂಗಳೂರು ನಿಲಯವು ನಿಮ್ಮೆಲ್ಲರ ವತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತೇವೆಂದು ತಿಳಿಸಲು ಇಚ್ಛಿಸುತ್ತೇನೆ. ಈ ಎರಡು ಮಾತುಗಳನ್ನು ಮುಗಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
1: ಕೆಪಿ ಸಂಜೀವ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಆರಂಭ, ಅದಕ್ಕೂ ಮುನ್ನ ಕಲಾವಿದರ ಪರಿಚಯ. ಲಯ ಮತ್ತು ತಾಳದ ನುಡಿಗಳನ್ನು ವಾಚ್ಯವಾಗಿ ಪ್ರಸ್ತುತಪಡಿಸುವ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿಶಿಷ್ಟವಾದ ಕಲಾ ಪ್ರಕಾರ ಕೊನ್ನಕ್ಕೋಲ್. ಈ ದಿನದ ಫ್ರೀಡಂ ರಿದಮ್ಸ್ ಕಾರ್ಯಕ್ರಮವು ಪ್ರಧಾನವಾಗಿ ಕೊನ್ನಕ್ಕೋಲನ್ನೇ ಅನುಸರಿಸಿ ಸಾಗಲಿದೆ. ಕಲಾವಿದರು ವಿದ್ವಾನ್ ಬಿಆರ್ ಸೋಮಶೇಖರ್ ಜೋಯಿಸ್. ಇವರು ಆಕಾಶವಾಣಿಯ ಎ ಟಾಪ್ ಗ್ರೇಡ್ ಕಲಾವಿದರು, ವರ್ಲ್ಡ್ ಕೊನಕೋಲ್ ಎಲ್ಎಲ್ಪಿಯ ಸಂಸ್ಥಾಪಕ ನಿರ್ದೇಶಕರು. ಇವರು ಈ ಪ್ರಾಚೀನ ಕಲೆಗೆ ವಿಶ್ವಾದ್ಯಂತ ವೇದಿಕೆಗಳನ್ನು ನಿರ್ಮಿಸಿದ್ದಾರೆ. ಉಳಿದಂತೆ ವೇಣುವಾದನದ ಸಹಕಾರದಲ್ಲಿ ಶ್ರೀ ಎ ಅಮಿತ್ ಏನಾಡಿಗ್, ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು. ವೀಣೆಯ ಸಹಕಾರದಲ್ಲಿ ಯುವ ಕಲಾವಿದೆ ರಕ್ಷಿತಾ ರಮೇಶ್, ಆಕಾಶವಾಣಿಯ ಎ ಗ್ರೇಡ್ ಕಲಾವಿದೆ. ಮೃದಂಗವಾದನದಲ್ಲಿ ಶ್ರೀ ಎಸ್ಪಿ ನಾಗೇಂದ್ರ ಪ್ರಸಾದ್, ಆಕಾಶವಾಣಿಯ ಬಿ ಹೈ ಗ್ರೇಡ್ ಕಲಾವಿದರು. ಖಂಜಿರ ಸಹಕಾರದಲ್ಲಿ ಯುವ ಕಲಾವಿದ ಸುನಾದ್ ಆನೂರ್, ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು. ಮೋರ್ಸಿಂಗ್ ವಾದನದಲ್ಲಿ ಚಿದಾನಂದ, ಆಕಾಶವಾಣಿಯ ಬಿ ಹೈ ಗ್ರೇಡ್ ಕಲಾವಿದರು. ಇದೀಗ ಫ್ರೀಡಂ ರಿದಮ್ಸ್ ಸ್ವಾತಂತ್ರ್ಯ ಸ್ವರಮೇಳದ ಆರಂಭ. ಮೊದಲ ಪ್ರಸ್ತುತಿ ಕವಿ ಚನ್ನವೀರ ಕಣವಿ ವಿರಚಿತ ದೇಶಭಕ್ತಿ ಗೀತೆ, ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯಭಾರತಿ. ಎಚ್ ಕೆ ನಾರಾಯಣ ಅವರ ಸಂಗೀತ, ಕೀರ್ವಾಣಿ ರಾಗ ಆದಿತಾಳದಲ್ಲಿ.

ಫ್ರೀಡಂ ರಿದಮ್ಸ್ ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲಿ, ಆಕಾಶವಾಣಿಯ ಮುಖ್ಯವಾಹಿನಿ ಎಫ್ಎಂ ರೈನ್ಬೋ, ರಾಗಂ, ಡಿಟಿಎಚ್ ಎಲ್ಲದರಲ್ಲೂ ಕೂಡ ನೇರ ಪ್ರಸಾರವಾಗುತ್ತಿದೆ. ಇದೀಗ ಕೇಳೋಣ ಜಯತಿ ಜಯತಿ ಭಾರತ ಮಾತಾ ಖಮಾಜ್ ರಾಗ ತ್ರಿಷ್ಠನಡೆ ಆದಿತಾಳದಲ್ಲಿ. ಇದು ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕೃತಿ.

ಮುಂದಿನ ಪ್ರಸ್ತುತಿ ಮೈತ್ರೀಂ ಭಜತ ಅಖಿಲ ಹೃಜ್ಜೇತ್ರೀಂ ರಾಗಮಾಲಿಕೆ ಆದಿತಾಳದಲ್ಲಿ. ಇದು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಗಳ ಕೃತಿ. ಸಂಗೀತ ವಸಂತ ದೇಸಾಯಿ.

ಶ್ರೋತೃ ಬಾಂಧವರೇ, ಫ್ರೀಡಂ ರಿದಮ್ಸ್ ಸ್ವಾತಂತ್ರ್ಯ ಸ್ವರಮೇಳ ವಿಶೇಷ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕೇಳುತ್ತಿರುವಿರಿ ಹಾಗೂ ಆಕಾಶವಾಣಿ ಯೂಟ್ಯೂಬ್ ಚಾನೆಲ್ನಲ್ಲೂ ನೇರ ಪ್ರಸಾರವಾಗುತ್ತಿದೆ. ಭಾಗವಹಿಸಿರುವಂತಹ ಕಲಾವಿದರು ಕೊನ್ನಕೋಲ್ ವಿದ್ವಾನ್ ಬಿಆರ್ ಸೋಮಶೇಖರ ಜೋಯಿಸ್, ವೇಣುವಾದನ ಅಮಿತ್ ಏನಾಡಿ, ವೀಣಾವಾದನ ರಕ್ಷಿತಾ ರಮೇಶ್, ಮೃದಂಗ ಎಸ್ಪಿ ನಾಗೇಂದ್ರ ಪ್ರಸಾದ್, ಖಂಜಿರ ಸುನಾದ್ ಆನೂರು, ಮೋರ್ಸಿಂಗ್ ಚಿದಾನಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ. ಕಾರ್ಯಕ್ರಮ ಮುಂದುವರಿಯುತ್ತಿದೆ. ನಾಸಿಕಾಭೂಷಿಣಿ ರಾಗದ ರಾಗ ತಾನ ಪಲ್ಲವಿ ಆದಿತಾಳದಲ್ಲಿ ಈ ಕಲಾವಿದರ ಸ್ವರಚಿತ ಪಲ್ಲವಿಯ ಸಾಹಿತ್ಯ. ಭಾರತೀಯರಾದ ನಮಗೆ ದೇಶಭಕ್ತಿಯೇ ಸದಾಶಕ್ತಿ.

ಧಿಂ ಧಿಂ ನ ತತಕ್ಕ ಧಿಂ ಧಿಂ ನ ಕಿಟತಕ ಧಿಂ ಧಿಂ ನ ತಧಿಂ ಧಿಂ ಧಿಂ ನ ಕತ ತಕ್ಕ ಧಿಂ ತಧಿಂ ಧಿಂ ಧಿಂ ನ ಕಿಟತಕ ಧಿಂ ಧಿಂ ಧಿಂ ಧಿಂ ಧಿಂ ನ ಧಿಂ ಧಿಂ ನ ಗದ ತ ಧಿಂ ಧಿಂ ನ ತಕ್ಕಿಟ ತಕ ಧಿಂ ಧಿಂ ನ ಧಿಂ ಧಿಂ ನ ಉದಿನ್ ತಕ ಧಿಂ ಧಿನ್ ನ ಗಿಂಗಡಕ ಧಿಂ ಧಿಂ ನ ಧಿಂ ಧಿಂ ನ ತಕ ಧಿಂ ಧಿಂ ನ ಕಿಟತಕ ಧಿಂ ಧಿಂ ನ ಧಿಂ ಧಿಂ ನ ತತ ಧಿಂ ಧಿಂ ನ ಕಿಟತಕ ಧಿಂ ಧಿಂ ನ ಧಿಂ ಧಿಂ ನ

ಕಟ್ಟ ದಿಮ್ಮಿ ತಕ್ಕೆತ್ತ ದಿಂಬೆ ತಡಿ ಕೆಟ್ಟದಕ್ಕ ದಿಂಬಿ ತಕ್ಕಿಟ್ಟ ದಿಮ್ ಕಡದಕ ತಡಿ ಕೆಟ್ಟದಕ ದಿಬ್ಬಿ ದಿಮ್ ತದ್ದಿ ತಡಿ ಕೆಟ್ಟದಕ ದಿನ ಕೆಟ್ಟದಕ ದಿರ ದಿಮ್ ದಿಮ್ ತಕ ದಿಮ್ಮಿತ್ತ ದಿಮ್ಮಿ ತಕ್ಕೆತ್ತ ದಿಮ್ ತಡಿ ಕೆಟ್ಟದಕ ದಿಮ್ಮಿ ತಕ್ಕಿಡದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದ ದಿಮ್ಮಿತ್ತ ದಿಮ್ಮಿ ತಕ್ಕೆತ್ತ ದಿಮ್ ತಕ್ಕಡದ ತಕ್ಕಿಟ್ಟ ದಿಮ್ ತಕ ದಿರದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದ ದಿಮ್ ದಿನ ತಕದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದ ದಿಮ್ ತಕ ದಿರದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ದಿನ ಕಟ್ಟದಕ ತ ಧೀಂ ಗಿಣ್ಣ ತುಮ್ ತ ಧೀಂ ಗಿಣ್ಣ ತುಮ್ ತ ಧೀಂ ಗಿಣ್ಣ ತುಮ್ ತಕ್ಕ ದಿನ್ನ ದಿಂ ತಕ್ಕ ದಿನ್ನ ದಿಂ ಕಡದಕ್ಕ ದಿನ್ನ ದಿಂ ತ ಧೀಂ ಗಿಣ್ಣ ತುಮ್ ತ ಧೀಂ ಗಿಣ್ಣ ತುಮ್ ತ ಧೀಂ ಗಿಣ್ಣ ತುಮ್ ತಕ್ಕ ದಿನ್ನ ದಿಂ ತಕ್ಕ ದಿನ್ನ ದಿಂ ತಕ್ಕ ದಿನ್ನ ದಿಂ ತ ಧೀಂ ಗಿಣ್ಣ ತುಮ್ ತ ಧೀಂ ಗಿಣ್ಣ ತುಮ್ ತ ಧೀಂ ಗಿಣ್ಣ ತುಮ್ ತಕ್ಕ ದಿನ್ನ ದಿಂ ತಕ್ಕ ದಿನ್ನ ದಿಂ ತಕ್ಕ ದಿನ್ನ ದಿಂ ತ ಧೀಂ ಗಿಡಗ ತ ಧೀಂ ಗಿಡಗ ತ ಧೀಂ ಗಿಣ್ಣ ತಕ ದಿನ್ನ ದಿಂ ತಕ ದಿನ್ನ ದಿಂ ತ ಧೀಂ ಗಿಡಗ ತ ಧೀಂ ಗಿಡಗ ತ ಧೀಂ ಗಿಡಗ ಧೀ

ಕ್ಲಾಸಿಕಾ ಭೂಷಣಿ ರಾಗದ ರಾಗ ತಾನ ಪಲ್ಲವಿಯನ್ನು ಇದುವರೆಗೆ ಆಲಿಸಿದಿರಿ. ಫ್ರೀಡಂ ರಿದಮ್ಸ್ ಕಾರ್ಯಕ್ರಮದ ಅಂತಿಮ ಪ್ರಸ್ತುತಿ ಇದೀಗ ಬಂಗಾಳದ ಕವಿ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ವಿರಚಿತ ವಂದೇ ಮಾತರಂ. ಇದು ಸ್ವಾತಂತ್ರ್ಯ ಆಂದೋಲನದ ಮಹಾಮಂತ್ರ. ಈ ರಾಷ್ಟ್ರೀಯ ಗೀತೆಗೆ 150ನೇ ವರ್ಷದ ಸಂಭ್ರಮ. ಅಖಂಡ ವಂದೇ ಮಾತರಂ ಗೀತೆ ಇದೀಗ ದೇಶರಾಗ ಆದಿತಾಳದಲ್ಲಿ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕೆಂದು ಪ್ರಾರ್ಥನೆ.

ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಫ್ರೀಡಂ ರಿದಮ್ಸ್ ಸ್ವಾತಂತ್ರ್ಯ ಸ್ವರಮೇಳ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಯೂಟ್ಯೂಬ್ ಚಾನೆಲ್, ಎಫ್ಎಂ ರೈನ್ಬೋ, ರಾಗಂ ಡಿಟಿಎಚ್ ವಾಹಿನಿಗಳಲ್ಲಿ ನೇರ ಪ್ರಸಾರದಲ್ಲಿ ಇದುವರೆಗೆ ಮೂಡಿಬಂತು. ಭಾಗವಹಿಸಿದ ಕಲಾವಿದರು ಕೊನ್ನಕೋಲ್ ವಿದ್ವಾನ್ ಬಿಆರ್ ಸೋಮಶೇಖರ್ ಜೋಯಿಸ್, ವೇಣುವಾದನ ಅಮಿತ್ ಏನಾಡಿಗ್, ವೀಣಾವಾದನ ರಕ್ಷಿತಾ ರಮೇಶ್, ಮೃದಂಗ ಎಸ್ಪಿ ನಾಗೇಂದ್ರ ಪ್ರಸಾದ್, ಖಂಜಿರ ಸುನಾದ್ ಆನೂರ್ ಹಾಗೂ ಮೋರ್ಸಿಂಗ್ನಲ್ಲಿ ಚಿದಾನಂದ, ತಾಂತ್ರಿಕ ನಿರ್ವಹಣೆ ರಾಮಾಂಜನಪ್ಪ ಹಾಗೂ ಸಿದ್ದಲಿಂಗಯ್ಯ, ಸಹಕಾರ ಜಿ ಮೋಹನ್ ರಾಜ್, ಎಸ್ ಶ್ರೀನಿವಾಸುಲು, ಶೈನ್ ಫಿಲಿಪ್ ಹಾಗೂ ಆರ್ ಗ್ರೀಷ್ಮ, ನಿರ್ಮಾಣ ಆಶಾ ಹಾಗೂ ಕೆಎಲ್ ರಾಜೇಶ್ವರಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಮೂಡಿಬಂತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್

ಸಮಯ ಆಗಿದೆ 11:59. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ವಿಕಸಿತ ಭಾರತ 2047 ಸಾಕಾರಗೊಳಿಸಲು ಸಾಮೂಹಿಕ ಬದ್ದತೆ ಹಾಗೂ ಸಾಂಘಿಕ ಹೊಣೆಗಾರಿಕೆಯೊಂದಿಗೆ ಸಮನ್ವಯದಿಂದ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಸ್ವತಂತ್ರ, ಸ್ವಾವಲಂಬಿ ಹಾಗೂ ಆತ್ಮನಿರ್ಭರ್ ಭಾರತದ ನಿರ್ಮಾಣಕ್ಕೆ ಸ್ವದೇಶಿ ವಸ್ತುಗಳ ಉತ್ಪಾದನೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡಿಜಿಟಲ್ ಇಂಡಿಯಾ ಸಾಕಾರಗೊಳಿಸಲು 1 ಕೋಟಿ ಯುವಜನರಿಗೆ ಎಐ ತಂತ್ರಜ್ಞಾನ ತರಬೇತಿ ಹಾಗೂ ಸಪ್ತಧಾರೆಗಳ ಮೂಲಕ ದೇಶವನ್ನು ಸರ್ವಾಂಗ ಸುಂದರವಾಗಿಸಲು ಯೋಜಿಸಲಾಗಿದೆ ಎಂದರು. ಬೆಂಗಳೂರಿನ ಮಾಣಿಕ್ ಷಾ ಕವಾಯಿತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಾಡಿನ ಯುವಜನತೆ ನಮ್ಮ ದೇಶದ ಭವಿಷ್ಯ, ಭಾರತದ ಅಭಿವೃದ್ದಿಯ ರಥಕ್ಕೆ ಕರ್ನಾಟಕದ ಯುವಶಕ್ತಿ ಕೂಡ ಚಕ್ರಗಳು, ದೇಶವನ್ನು ಬೆಳಗುವ ಹಣತೆಗಳು. ಇಂದು ಇಡೀ ಜಗತ್ತು ಕರ್ನಾಟಕವನ್ನು ಎದುರು ನೋಡುತ್ತಿದೆ. ಯುವಜನತೆಯಲ್ಲಿ ಸಾಂಸ್ಕೃತಿಕ ವೈಜ್ಞಾನಿಕ ಮನೋಭಾವ ಹಾಗೂ ದೇಶಾಭಿಮಾನವನ್ನು ತುಂಬಲು ಸರ್ಕಾರವು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುತ್ತಿದೆ. ತೇಗದ ಸಿರಿ ಯೋಜನೆಯ ಮೂಲಕ 10 ಕೋಟಿ ತೇಗದ ಗಿಡಗಳನ್ನು ಬೆಳೆಸುವ ಕಾರ್ಯಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮುಂದಾಗುತ್ತಿದ್ದೇವೆ ಎಂದರು. ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ವಿಕಸಿತ

0: ಭಾರತ ಅಭಿಯಾನಕ್ಕೆ ಪೂರಕವಾಗಿ ವಿಕಸಿತ ಯುವ ಜನರ ಮೂಲಕ ವಿಕಸಿತ ಕರ್ನಾಟಕಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ದಿಗೆ ಆದ್ಯತೆ ನೀಡಲಾಗಿದ್ದು, ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ದಿಗೆ 4731 ಎಕರೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ,
1: ಇಂದು ಭಾರತವು ವಿಶ್ವ ಪ್ರಮುಖ ದೇಶಗಳ ಸಾಲಿನಲ್ಲಿ ಸೇರುತ್ತದೆ. ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ದೇಶ ಹೆಚ್ಚಿನ ಸಾಧನೆ ಮಾಡಿದೆ. ಈ ಅಭಿವೃದ್ಧಿಯ ಪಯಣದಲ್ಲಿ ಕರ್ನಾಟಕ ಮತ್ತು ಧಾರವಾಡ ಜಿಲ್ಲೆಯ ಕೊಡುಗೆ ಉತ್ತಮವಾಗಿದೆ. ಈ ದೇಶ 140 ಕೋಟಿ ಜನಸಂಖ್ಯೆಯ ದೇಶ. ಈ ದೇಶ ಬರಿಬೇಕಾಗಿದ್ರೆ ಈ ದೇಶದ ಏಕತೆ, ಸಂಸ್ಕೃತಿ, ವಿಶೇಷವಾಗಿ ಹಿಂದು, ಮುಸ್ಲಿಂ, ಸಿಖ್, ಇಸಾಯಿ, ಈ ದೇಶದ ಒಂದೇ ತಾಯಿ ಮಕ್ಕಳಾಗಿ ಬದುಕುವಂತ ಈ ದೇಶದ ಏಕತೆ ಸಂಸ್ಕೃತಿಯನ್ನ ತಮ್ಮ ಕಾಪಾಡಿಕೋಬೇಕಂತ ಈ ಸಂದರ್ಭದಲ್ಲಿ ಜೈ ಜೈ ಕರ್ನಾಟಕ.
0: ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಉಪ ಮಹಾನಿರ್ದೇಶಕ ಕೆ ಅರುಣ್ ಪ್ರಭಾಕರ್ ಧ್ವಜಾರೋಹಣ ನೆರವೇರಿಸಿ ಸಮಸ್ತ ಜನತೆಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿದರು. ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥ ಕುಮಾರ್ ಅಗಡಿ ಸ್ವಾತಂತ್ರ್ಯ ಸಮರಕ್ಕೆ ಹೋರಾಡಿದ ಸ್ವಾತಂತ್ರ್ಯ ಯೋಧರ ಶೌರ್ಯ, ತ್ಯಾಗ, ಬಲಿದಾನ ಸ್ಮರಿಸುವ ಮೂಲಕ ಅವರ ಆದರ್ಶಗಳನ್ನು ಪರಿಪಾಲಿಸುವಂತೆ ಕರೆ ನೀಡಿದರು. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಬಸವರಾಜ ರಾಯರೆಡ್ಡಿ, ಅಸಂಖ್ಯಾತ ದೇಶಭಕ್ತರ ನಿಸ್ವಾರ್ಥ ಮತ್ತು ಅವಿರತ ಹೋರಾಟ ಹಾಗೂ ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ. ಈ ಶುಭ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಿ ಅವರು ತೋರಿದ ಪಥದಲ್ಲಿ ಸಾಗುವ ದೃಢ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ವಿಜಯನಗರ ಜಿಲ್ಲಾಡಳಿತ ಆಯೋಜಿಸಿದ್ದ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಕೆಎಸ್ ಬಸವಂತಪ್ಪ, ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಸಂವಿಧಾನದ ಮೂಲಕ ಕಳೆದ 79 ವರ್ಷಗಳಲ್ಲಿ ಆರೋಗ್ಯ, ಶಿಕ್ಷಣ, ಕೃಷಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ದೇಶ ಸಾಧನೆಗೈದು ನವ ಭಾರತ ನಿರ್ಮಾಣವಾಗಿದ್ದರೂ ಸಹ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಅಸಮಾನತೆಗಳಂತಹ ಸವಾಲುಗಳು ನಮ್ಮ ಮುಂದಿವೆ. ಇವುಗಳನ್ನು ಮೆಟ್ಟಿ ನಿಲ್ಲುವ ಮನೋಬಲದೊಂದಿಗೆ ನಾವೆಲ್ಲರೂ ದೇಶದ ಪ್ರಗತಿಗೆ ಕೈಜೋಡಿಸಬೇಕಿದೆ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ಧ್ವಜವಂದನೆ ಸ್ವೀಕರಿಸಿದರು. ಗ್ರಾಮೀಣ ಭಾಗದ ಶ್ರಮಿಕರ ಉದ್ಯೋಗ ಭದ್ರತೆ ಹಾಗೂ ಗ್ರಾಮೀಣಾಭಿವೃದ್ದಿಗೆ ಹೊಸ ಶಕ್ತಿ ತುಂಬಿರುವ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ 2000ಕ್ಕೂ ಅಧಿಕ ಕುಟುಂಬಗಳಿಗೆ ಯಶಸ್ವಿಯಾಗಿ ಉದ್ಯೋಗ ಕಲ್ಪಿಸಲಾಗಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದೇಶಭಕ್ತರ ಹೋರಾಟ, ತ್ಯಾಗ, ಬಲಿದಾನಗಳಿಂದ ದೊರಕಿರುವ ಸ್ವಾತಂತ್ರ್ಯದ ಮೌಲ್ಯ ಮತ್ತು ಮಹತ್ವವನ್ನು ಅರಿತು ಸದೃಢ ದೇಶ ನಿರ್ಮಾಣಕ್ಕೆ ಯುವಜನರು ಮುಂದಾಗಬೇಕು. ಆ ಮೂಲಕ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಈಡೇರಿಸಬೇಕು ಎಂದು ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
5: ವಂದೇ ಮಾತರಂ ಪ್ಯಾರೇ ದೇಶವಾಸಿಯೋ, ಆಪ್ ಸಭಿ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೆ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೆ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೆ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೆ ಹೈ. ವಿಕ್ರಮ್ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರ ಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹಿ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ್ ತಿರಂಗಾ ಅಭಿಯಾನ್ ಸೇ ಜುಡೆ. ಜಯ ಹಿಂದ್, ಜಯ ಭಾರತ್, ವಂದೇ ಮಾತರಂ.
6: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿನಮನವೂ ಇದೆ. ಯಾವಾಗ? August 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
1: ವಂದೇ ಮಾತರಂ ಪ್ಯಾರೆ ದೇಶವಾಸಿಯೋ, ಆಪ್ ಸಭೀ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೆ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೇ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೆ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೇ ಹೈ. ವಿಕ್ರಮ್ 1 ಕಿ ಲಾಂಚಿಂಗ್, $5 trillion

0: अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़ें। जय हिंद, जय भारत, वंदे मातरम।
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್, ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್. ಪುರಾನಿ ಯಾದೇ ನಯಾ ಜೋಶ್ ಹೈ, ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ. ಆಕಾಶವಾಣಿ ಕೇ ಗೌರವಮಯಿ 90 ಸಾಲ್.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: All right, gentlemen and ladies, it's exactly 1 p.m. That's the time over here, and it's now time for me to say bye. Before I go, I have a message from a number ending with 1747 wishing us happy Independence Day once again. So Vinuta will be taking over the microphone and the hot seat. So happy Independence Day once again. Stay locked on, and you know, as always, don't touch the dial, because the radio station by default is with the number 101.3. And before I end, Shrikant sir once again called us and told us that even our studio landline 2281206, if you total it up, ends with 2323. There you go, the magical number for us.

ಸೆಕೆಂಡ್ಗಳು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮೊದಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳು. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನೀವು ಮಾಡುವ ವಿಶೇಷವಾದ ಅಡಿಗೆಯ ರೆಸಿಪಿಯನ್ನು ನಮ್ಮ ರೇನ್ಬೋದಲ್ಲಿ ಹಂಚ್ಕೋಬೇಕಾ? ಹಾಗಾದರೆ ಈಗಲೇ ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 0802228216. ನಿಮ್ಮ ಕೈ ರುಚಿಯ ಕರೆಗೆ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಒಂದು ಗೀತೆಯ ನಂತರ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ.

ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ರೆಸಿಪಿ ಅಂದರೆ ಸ್ವಾತಂತ್ರ್ಯ ದಿನದ ಅಂಗವಾಗಿ ತಿರಂಗ ರೆಸಿಪಿಯನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ತಿರಂಗ ಇಡ್ಲಿ ಅಥವಾ ಢೋಕ್ಲಾ ಹೇಗೆ ಮಾಡೋದು ಅಂತಂದರೆ, ಮೊದಲು ಪಾಲಕ್ ಸೊಪ್ಪನ್ನು ಸ್ವಲ್ಪ ಬೇಯಿಸ್ಕೊಂಡು ಒಂದು ಪೇಸ್ಟ್ ಮಾಡಿಟ್ಕೋಬೇಕು ಮಿಕ್ಸಿಲಿ ರುಬ್ಬಿ. ಹಾಗೆ ಕ್ಯಾರೆಟನ್ನು ರುಬ್ಬಿ ಅದರದ್ದು ಕೂಡ ಒಂದು ರಸ ತಕ್ಕೋಬೇಕು. ಅದಕ್ಕೆ ಅರಿಶಿನ ಪೌಡರನ್ನು ಮಿಕ್ಸ್ ಮಾಡ್ಕೋಬೇಕು ಹಳದಿಯನ್ನು. ಹಾಗೆಯೇ ಮತ್ತೊಂದು ಪಾತ್ರೆಯಲ್ಲಿ ರವ ಅಂದರೆ ಚಿಕ್ಕ ರವ, ಹಾಗೆಯೇ ಅದಕ್ಕೆ ಸ್ವಲ್ಪ ಸಕ್ಕರೆ, ಉಪ್ಪು, ಮೊಸರು ಮತ್ತು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರ್ಕೊಂಡು ಈ ರವ ಮಿಕ್ಸ್ ಮಾಡಿರ್ತೀವಲ್ವ, ಆ ರವ ಫಸ್ಟನ್ನು ಹಾಕಬೇಕು. ಈ ಕೇಸರಿ ಅಂದರೆ ಕ್ಯಾರೆಟ್ ಮಿಕ್ಸರ್ನ ಈ ರವ ಮಿಕ್ಸಿಗೆ ಹಾಕಿ ಕೇಸರಿ ಕಲರಾಗಿ ರೆಡಿ ಮಾಡ್ಕೋಬೇಕು. ಹಾಗೆ ಪಾಲಕ್ ಸೊಪ್ಪಿನ ಮಿಶ್ರಣವನ್ನು ಕೂಡ ಹಸಿರು ಸೊಪ್ಪಿನ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಸಿರು ಕಲರ್ ಮಾಡ್ಕೋಬೇಕು. ಹಾಗೆ ಈ ವೈಟ್ ಹಿಟ್ಟನ್ನು ಇರುತ್ತಲ್ಲ ಅದನ್ನು ಫಸ್ಟ್ ಮೊದಲನೇ ಒಂದು ಲೇಯರ್ ಹಾಕ್ಕೊಂಡು ಅದರ ನಂತರ ಹಸಿರು ಬಣ್ಣದ ಒಂದು ಪೇಸ್ಟನ್ನು ಅಂದರೆ ಲೇಯರ್ ಮಿಶ್ರಣವನ್ನು ಹಾಕ್ಕೊಂಡು ನಂತರ ಬಿಳಿ ಬಣ್ಣದ ಏನು ಪೇಸ್ಟ್ ಮಾಡಿರ್ತೀರಲ್ಲ ಅದನ್ನು ಒಂದರ ಮೇಲೆ ಒಂದು ಹಂಗೆ ಒಂದೊಂದು ಸೌಟನ್ನು ಹಾಗೆ ಹರಡಿ ಇಡ್ಲಿ ಪಾತ್ರೆ ಬಿಸಿ ಆದ ನಂತರ ಅದನ್ನು ಇಡ್ಲಿನ ಬೇಯಕ್ಕಿಡಿ. ಇಡ್ಲಿ ಬೆಂದ ನಂತರ ಅದನ್ನು ನೀಟಾಗಿ ಚೆನ್ನಾಗಿ ತಿರುವು ಹಾಕಿದ್ರೆ ಕೇಸರಿ ಬಿಳಿ ಹಸಿರು ಲೇಯರಲ್ಲಿ ನಿಮಗೆ ತಿರಂಗ ಇಡ್ಲಿ ರೆಡಿಯಾಗುತ್ತೆ. ಬೇಕಾದರೆ ನೀವು ಅದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಕೂಡ ಕೊಟ್ಕೋಬೋದು. ಇಲ್ಲಿಗೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಮುಕ್ತಾಯ ಆಯಿತು. ಸಮಯ ಆಗಿದೆ 1:09:45. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ, ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ, ಲಡಾಕ್ ರಾಷ್ಟ್ರದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ.

ವಾರ್ತೆಗಳ ವಿವರ. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿಯವರು, ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದರು. ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಹಾಗೂ ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯೂ 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯೂ ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಬೋಗಿ

0: ಉತ್ಪಾದನೆಯೂ 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯೂ 33 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದ ಅವರು, ಇಂಧನ ಭದ್ರತೆ ಇಂದಿನ ಅಗತ್ಯವಾಗಿದೆ. ಅದಕ್ಕಾಗಿಯೇ ನಾವು ಈಗಾಗಲೇ ಈ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 2047 ವೇಳೆಗೆ 100 GW ಪರಿಮಾಣು ವಿದ್ಯುತ್ ಸಾಮರ್ಥ್ಯದ ಗುರಿಯೊಂದಿಗೆ ಸರ್ಕಾರ ಮುಂದುವರಿಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಸ್ಪಾಟ್ ಕಿ ದುನಿಯಾ ಮೇ ಭಾರತ ಕಾ ಪ್ರದರ್ಶನ ಬೆಹತರ್ ಹೋತಾ ರಹಾ ಹೈ ಔರ್ ಹಮ್ 2036 ಮೇ ಒಲಿಂಪಿಕ್ ಕೆ ಮಜಬೂತ್ ದಾವೇದಾರ್ ಬನ್ ಕರ್ಗೆ ಆಗೆ ಬಢ್ ರಹೆ ಔರ್ 2030 ಮೇ ಕಾಮನ್ವೆಲ್ತ್ ಗೇಮ್ಸ್ ಕಾ ಕೋ ಭಾರತ ಹೋಸ್ಟ್ ಕರ್ನೆ ವಾಲಾ ಹೈ ಔರ್ ಮೇರೆ ಸಾಥಿಯೋ ದುನಿಯಾ ಮೇ ಜೋ ಒಲಿಂಪಿಕ್ ಕಿ ಖೇಲ್ ಹೋತೆ ಹೈ ಕರೀಬ್ 40 ಪ್ರಕಾರ ಕೆ ಗೇಮ್ ಹೋತೆ.
0: ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆಗೆ ಆ ಪ್ರದೇಶದ ಬಳಕೆಯು ಅಂತಾರಾಷ್ಟೀಯ ಸಮುದಾಯ ಕಳವಳಪಡಬೇಕಾದ ವಿಷಯವಾಗಿದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕಳೆದ ಕೆಲವು ತಿಂಗಳಲ್ಲಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದ ಅನೇಕ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ಅಭಿವೃದ್ಧಿ, ಸಹಕಾರ, ವ್ಯಾಪಾರ, ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯನ್ನು ಬಲಪಡಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಡೀಸೆಲ್ ಪೂರೈಕೆಗಾಗಿ ಭಾರತ ಬಾಂಗ್ಲಾದೇಶದೊಂದಿಗೆ ನಿರಂತರ ಒಪ್ಪಂದ ಹೊಂದಿದೆ. ಭಾರತದ ಸ್ವಂತ ಅವಶ್ಯಕತೆಗಳು, ಸಂಸ್ಕರಣಾ ಸಾಮರ್ಥ್ಯ ಮತ್ತು ದೇಶದಲ್ಲಿನ ಡೀಸೆಲ್ ಲಭ್ಯತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಡೀಸೆಲ್ಗಾಗಿ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ರಾಷ್ಟಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ತಿಳಿಸಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಜೊತೆಗೆ ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇ.7.5% ಒಳಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆಯನ್ನು ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದರು. ಕೃಷಿ ಕ್ಷೇತ್ರಕ್ಕೆ ಆಧುನಿಕ ತಂತ್ರಜ್ಞಾನ ಜೋಡಿಸಲು ಮುಖ್ಯಮಂತ್ರಿ ರೈತ ಚೈತನ್ಯ ಹಾಗೂ 3 ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ವೆಚ್ಚದಲ್ಲಿ ಶೇ.50% ಸಬ್ಸಿಡಿ ನೀಡುವ ರೈತ ಮಿತ್ರ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿ ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ 800 ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ್ ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ ಎಂಎನ್ ಪ್ರಸಾದ್ ಉಪಸ್ಥಿತರಿದ್ದರು. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ತನಿಖೆ ಸಮಯದಲ್ಲಿ ಹೊಸ ಪುರಾವೆಗಳು ಹೊರಬಂದಿರುವುದರಿಂದ ದೆಹಲಿಯ ವಿಶೇಷ ತ್ವರಿತಗತಿ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಅನುಮತಿ ನೀಡಿದೆ. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸಲಾಗಿರುವ 13 ಆರೋಪಿಗಳನ್ನು ಹೊರತುಪಡಿಸಿ ಇತರ ಆರೋಪಿಗಳ ವಿರುದ್ದದ ತನಿಖೆಯನ್ನು ಮುಕ್ತವಾಗಿಡಲು ಸಿಬಿಐ ಅನುಮತಿ ಕೋರಿದೆ. ಸಿಎಫ್ಎಸ್ಎಲ್ ವರದಿಗಳನ್ನು ವಿಶ್ಲೇಷಿಸಿದ ನಂತರ ಕೆಲವು ಡಿಜಿಟಲ್ ಪುರಾವೆಗಳು ಸಿಕ್ಕಿದ್ದು ಇದರಿಂದಾಗಿ ಹೆಚ್ಚಿನ ತಜ್ಞರ ಅಭಿಪ್ರಾಯಗಳನ್ನು ಪಡೆಯುವುದು ಅಗತ್ಯವಾಗಿದೆ ಎಂದು ಸಿಬಿಐ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ ನಷ್ಟಕ್ಕೆ 101 ರನ್ ಮಾಡಿ ಆಡುತ್ತಿದ್ದು ಪ್ರಸ್ತುತ ಮಳೆಯ ಕಾರಣ ಪಂದ್ಯ ಸ್ಥಗಿತಗೊಂಡಿದೆ. ಭಾರತೀಯ ಪುರುಷರ ತಂಡ ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡವಾಗಿದೆ. ಯುಜಿಸಿ ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್ ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026 ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಪರೀಕ್ಷೆಗಳು ಮತ್ತು ಉತ್ತರ ಕೀಗಳಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ, ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟ್ರದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೂ ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
5: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
6: ಆಯ್ಯೇ ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
7: ವಂದೇ ಮಾತರಂ ಪ್ಯಾರೇ ದೇಶವಾಸಿಯೋ, ಆಪ್ ಸಭಿ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೇ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೇ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೇ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೇ ಹೈ. ವಿಕ್ರಮ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರ ಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹಿ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ್ ತಿರಂಗಾ ಅಭಿಯಾನ್ ಸೇ ಜುಡೇ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.
8: ಸಮಯ ಆಗಿದೆ 1:21. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
9: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಭವ ದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿ ಗೆಲೋ ಮಂಕುತಿಮ್ಮ. ಬ್ರಹ್ಮಾನುಭವ ದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿ ಗೆಲೋ ಮಂಕುತಿಮ್ಮ.

ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಜಗತ್ತಿನ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡೇ ಪರಬ್ರಹ್ಮರಸವನ್ನು ಸವಿಯಬೇಕು. ಈ ಲೋಕದಲ್ಲಿ ಎಲ್ಲರ ಜೊತೆಗಿದ್ದುಕೊಂಡೇ ಎಲ್ಲರ ಕಷ್ಟ ಸುಖಗಳನ್ನು ನಮ್ಮ ಕಷ್ಟ ಸುಖಗಳನ್ನು ಸೇರಿಸಿಕೊಂಡೇ ಬ್ರಹ್ಮಾನುಸಂಧಾನ ಮಾಡಬೇಕು. ಪ್ರತಿ ಜೀವರೂಪದಲ್ಲೂ ಬ್ರಹ್ಮರೂಪವನ್ನು ಬ್ರಹ್ಮದರ್ಶನವನ್ನು ಪಡೆಯಬೇಕು, ಕಾಣಬೇಕು. ದೇಹ, ಮಾತು, ಮನಸ್ಸು ಎಂಬ ಈ ಇವುಗಳಿಂದಲೇ ನಮಗೆ ಬ್ರಹ್ಮಾನುಭವವಾಗಬೇಕು, ಬೇರೆ ಸಾಧನಗಳೇ ಇಲ್ಲ. ಆ ಕಾರಣ ಜಗತ್ತಿನ ಕೆಲಸಗಳನ್ನು ಶುದ್ಧವಾಗಿ ಮಾಡಬೇಕು. ಏನಾನು ಮುಮ್ಮಾಡು, ಕೈಗೆ ದೊರೆತು ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ ಅಂತಾರೆ ಕಗ್ಗದಲ್ಲಿ ಒಂದು ಕಡೆ. ಹಾಗಾಗಿ ಜಗತ್ತಿನ ಸಹಪಥಿಕರಲ್ಲಿ ಪ್ರತಿ ಜೀವಿಗಳಲ್ಲಿ ಶುದ್ಧವಾದದ್ದನ್ನೇ ಗ್ರಹಿಸಬೇಕು. 8 ಗಂಟೆ ಕೆಲಸ ಮುಗಿದೋಯ್ತು, 10 ಗಂಟೆ ಕೆಲಸ ಮುಗಿದೋಯ್ತು, ಆ ನಂತರದಲ್ಲಿ ನಾನ್ಯಾಕೆ ಅಲ್ಲಿರಬೇಕು ಅನ್ನೋ ಹಾಗಿಲ್ಲ. ಈ ಜಗತ್ತಿನ ಕೆಲಸ, ನಮ್ಮ ದೇಹದ ಅಂಗಾಂಗಗಳನ್ನು, ಕರಣಗಳನ್ನು ಆ ಬ್ರಹ್ಮಾನುಭವಕ್ಕೋಸ್ಕರವಾಗಿ ಶುದ್ಧವಾಗಿರಿಸ್ಕೋಬೇಕು. ದೇಹ ಶುದ್ಧವಾಗಿರಬೇಕು, ಮಾತು ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಈ ಬುದ್ಧಿ ಅನ್ನೋದು ಕೂಡ ಶುದ್ಧವಾಗಿರಬೇಕು. ಹಾಗಾಗಿ ಇದು ಮುಕ್ತಿಯ ದಾರಿ. ಆಚಾರವಿಲ್ಲದ ನಾಲಿಗೆ, ಆಚಾರವಿಲ್ಲದ ಮನಸ್ಸು, ಆಚಾರವಿಲ್ಲದ ದೇಹದ ಕರ್ಣಗಳು ಏನನ್ನೂ ಸಾಧಿಸೋದಿಲ್ಲ ಅಂತಾರೆ ತಿಮ್ಮಗುರು.

ಒಂದು ದಿನ ಔತಣಕ್ಕೆ ಉಪವಾಸಕ್ಕಿನ್ನೊಂದು, ಸಂದಣಿಯ ದಿನವೊಂದು ಬಿಡುವು ದಿನವೊಂದು. ಒಂದು ದಿನ ಔತಣಕ್ಕೆ ಉಪವಾಸಕ್ಕಿನ್ನೊಂದು, ಸಂದಣಿಯ ದಿನವೊಂದು ಬಿಡುವು ದಿನವೊಂದು. ಹೊಂದಿರ್ದೊಡುಭಯಮುಂ ಜೀವಕದು ಸುಖ ಚಲನ, ಒಂದು ಕಾಲ್ನಡೆ ಸುಖವೇ ಮಂಕುತಿಮ್ಮ. ಹೊಂದಿರ್ದೊಡುಭಯಮುಂ ಜೀವಕದು ಸುಖ ಚಲನ, ಒಂದು ಕಾಲ್ನಡೆ ಸುಖವೇ ಮಂಕುತಿಮ್ಮ.

0: ಅಪೂರ್ಣ ಉಪವಾಸ, ಅದು ವಿಧಿ ಇಲ್ಲ, ಅದನ್ನು ಅನುಭವಿಸಬೇಕು. ಇನ್ನೊಂದು ದಿನ ಅದೇ ಈಗಾಗಲೇ ಹೇಳಿದಾಗೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಿಡೋಣ, ಯಾವನೋ ಫ್ರೆಂಡ್ ಬಂದ ಅವನ ಜೊತೆ ಕೂತ್ಕೊಂಡಿರ್ತೀವಿ, ಇನ್ನೇನೋ ಸ್ವಲ್ಪ ಕೆಲಸ ಜಾಸ್ತಿ, ಬಾಸ್ ಹೇಳಿದ್ರು ಏ ಈ ಕೆಲಸ ಮಾಡಿ ಮುಗಿಸ್ಬೇಕಂದ್ರೆ ಸಮಯ ಆಗೋಗ್ಬಿಡ್ತೋ, ಇವತ್ತು ಹೊರಡಬೇಕಿದ್ದು 3 ಗಂಟೆ ಒಳಗಡೆ, ಅದಕ್ಕೋಸ್ಕರ ಆ ಕೆಲಸ ಕೂತ್ವಿ ಆಯಿತು, ಇನ್ನೇನು ಆಗೋಯ್ತು, ಇನ್ನೇನು ಅರ್ಧ ಗಂಟೆ ಬಿಟ್ಕೊಂಡು ಊಟ ಮಾಡೋಣ, ಆದರೂ ಊಟ ಏನೋ ಪೂರ್ತಿ ಆಗಲಿಲ್ಲ. ಅದು ಚೆನ್ನ, ಅದು ಖುಷಿ ಕೊಡುವಂಥದ್ದೇ ಅಂಶ. ಇನ್ನೊಂದು, ಮನೆಯವರಿಗೆಲ್ಲ ಭಾನುವಾರ ಹೇಳ್ತಾರೆ ಎಲ್ಲಕ್ಕೂ ರಜೆ ಇವತ್ತು, ಇದು ಸರಿ ಊಟಕ್ಕೂ ರಜೆ, ಹೊರಗಡೆ ಹೋಗೋಣ. ಹೀಗೆ ಔತಣವೋ ಉಪವಾಸವೋ ಸಂದಣಿಯೋ ಬಿಡುವೋ ಇವೆಲ್ಲವೂ ಇದ್ರೇ ಜೀವನಕ್ಕೆ ಒಂದು ಸುಖದ ಚಲನೆ. ಒಂದೇ ಕಾಲಿನಲ್ಲಿ ನಡೆಯೋದೇನು ಸುಖವೇ, ಒಂದೇ ಕಾಲಿನ ನಡೆ ಸುಖವೇ, ಹಾಗಾಗಿ ಏನು ಸುಖ? ಹೀಗೆ ಬದುಕು ವೈವಿಧ್ಯಮಯವಾಗಿರಬೇಕು, ಒಂದೇ ರೀತಿಯ ಬದುಕು ಬೇಸರ ತರಿಸುತ್ತೆ ಅಂತ ಒಂದು ದಿನ ಔತಣಕ್ಕೆ, ಉಪವಾಸಕ್ಕೆ ಇನ್ನೊಂದು, ಸಂದಣಿಯ ದಿನ ಒಂದು ಅಂತ ಹೇಳ್ತಾ ಒಂದೇ ಕಾಲ್ನಡೆ ಸುಖವೇ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
4: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಅಂತ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಈ ಗೀತೆ. ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಮಲ್ಲಿಗೆಯ ಹೂವೆ ಅನ್ನೋ ಚಿತ್ರದಿಂದ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 1:32. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮ್ಯೂಸಿಕಲಿ ಯೋರ್ಸ್. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಕೇಳಿ

ಅನುರಾಗದ ಅಲೆಗಳು ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಮುಂದೆ ಮೂಡಿ ಬರ್ತಾ ಇದೆ ಪ್ರತಾಪ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಮಧುರವಾದ ಗೀತೆಗಳನ್ನು ಕೇಳಿದ್ರಿ. ಸಮಯ ಆಗಿದೆ 1:59:20. ಎರಡು ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

0: एक विकेट पर 118 रन बना लिए थे। इससे पहले भारत ने टॉस जीतकर बल्लेबाजी का फैसला किया। और अंत में मुख्य समाचार एक बार फिर। राष्ट्र आज 80वां स्वतंत्रता दिवस मना रहा है। प्रधानमंत्री नरेंद्र मोदी ने दिल्ली के लाल किला के प्राचीर पर ध्वजारोहण किया। लाल किला पर पहली बार वंदे मातरम का गायन। प्रधानमंत्री ने गरीब और मध्यम वर्ग के परिवारों के बच्चों के लिए मुफ्त ऑनलाइन कोचिंग और अगले एक वर्ष में 1 करोड़ युवाओं को AI कौशल का प्रशिक्षण देने की घोषणा की। प्रधानमंत्री ने कहा, महत्वपूर्ण खनिजों के क्षेत्र में भारत एक विश्वसनीय वैश्विक साझेदार के रूप में उभर रहा है। श्री मोदी ने कुछ देशों द्वारा संसाधनों का दुरुपयोग कर अपना वर्चस्व दिखाने के प्रयासों पर निराशा व्यक्त की। विदेशों में स्थित भारतीय दूतावासों में भी स्वतंत्रता दिवस मनाया गया। इंडोनेशिया के पूर्वी तट पर आए 7.7 तीव्रता के भूकंप में 20 लोगों की मौत और गाले में श्रीलंका के साथ पहले क्रिकेट टेस्ट में भारत ने एक विकेट पर 118 रन बनाए। इसके साथ ही दोपहर समाचार का ये अंक समाप्त हुआ। नमस्कार।
1: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
2: Wait, all this for just 1 rupee?
1: Yes, 1 rupee. Connect to freedom with BSNL. Offer till 12th September 2026. Terms and conditions apply.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ. ಬೇಟೆಗಾರರೆನ್ನಲಾದ 3 ಸಾವು. ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ಇಂದು ಬೆಳಗ್ಗೆ ಪ್ರಭಾತ್ ಪೇರಿ ನಡೆಸಲಾಯಿತು. ದೇಶಭಕ್ತಿ ಗೀತ ಗಾಯನ ಹಾಗೂ ವಾದ್ಯವೃಂದ ಆಯೋಜಿಸಲಾಗಿತ್ತು. ರಾಷ್ಟದ ಸ್ವಾತಂತ್ರ್ಯಕ್ಕಾಗಿ ತನು ಮನ ಧನ ಅರ್ಪಿಸಿದವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ದೇಶಪ್ರೇಮವನ್ನು ಸಾರುವ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆದಿವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಕರ್ನಾಟಕವು ತನ್ನ ಶ್ರೀಮಂತ ಸಂಸ್ಕೃತಿ, ಜ್ಞಾನ, ಪರಂಪರೆ, ನಾವೀನ್ಯತೆ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯ ಭಾವನೆಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವೀರತೆ ಮತ್ತು ರಾಷ್ಟಭಕ್ತಿಯ ಮಹಾನ್ ಪರಂಪರೆಗೆ ಕರ್ನಾಟಕದ ನೆಲ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕರ್ನಾಟಕದ ವೀರಭೂಮಿ ಅಪ್ರತಿಮ ಕೊಡುಗೆ ನೀಡಿದೆ ಎಂದು ಹೇಳಿದರು. ಭಾರತ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಶಕ್ತಿಯಾಗಿ ಮುನ್ನಡೆಯುತ್ತಿದೆ. ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ಗಳು ಹಾಗೂ ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ದೇಶವು ಹೊಸ ಎತ್ತರಗಳನ್ನು ಸಾಧಿಸಿದೆ. ಈ ಪರಿವರ್ತನಾತ್ಮಕ ಪಯಣದಲ್ಲಿ ಕರ್ನಾಟಕವು ಮುಂಚೂಣಿ ಪಾತ್ರ ವಹಿಸುತ್ತಿದೆ. ಬೆಂಗಳೂರು ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದೆ. ಕರ್ನಾಟಕದ ಯುವ ಪ್ರತಿಭೆಗಳು, ವಿಜ್ಞಾನಿಗಳು, ಉದ್ಯಮಿಗಳು, ರೈತರು, ಕಾರ್ಮಿಕರು, ಶಿಕ್ಷಕರು ಮತ್ತು ಮಹಿಳೆಯರು ರಾಜ್ಯದ ಅಭಿವೃದ್ಧಿಯ ಜೊತೆಗೆ ರಾಷ್ಟ ನಿರ್ಮಾಣದಲ್ಲಿಯೂ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ರಾಜ್ಯದ ಅಭಿವೃದ್ಧಿಯೇ ರಾಷ್ಟದ ಅಭಿವೃದ್ಧಿಗೆ ಬಲ ನೀಡುತ್ತದೆ ಎಂದು ಹೇಳಿದರು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಸಿತ ಕರ್ನಾಟಕದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಏಕ ಭಾರತ ಶ್ರೇಷ್ಠ ಭಾರತ, ವಿಕಸಿತ ಭಾರತ ಮತ್ತು ವಿಕಸಿತ ಕರ್ನಾಟಕದ ನಿರ್ಮಾಣಕ್ಕೆ ಎಲ್ಲರೂ ಕೊಡುಗೆ ನೀಡಬೇಕೆಂದು ರಾಜ್ಯಪಾಲರು ಕರೆ ನೀಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ.

0: ಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವ ಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇ.7.5% ಒಳಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
1: ಇಡೀ ನಮ್ಮ ಭಾರತ ಯುವಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಇದು ನಿಮ್ಮ ಯುಗ, ನವ ಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ.
0: ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿಗಳು ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ, ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ಸಂಗ್ರಾಮದ ವೈಭವ ಪ್ರದರ್ಶನ, ಅಕ್ಕಪಡೆಯಿಂದ ಆತ್ಮರಕ್ಷಣೆ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಭಾರತ್ ಜೋಡೋ ಯುವ ಸಂಘ ಯೋಜನೆ ಕುರಿತ ಕಾರ್ಯಕ್ರಮ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದ್ದರು. ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳು ವೇಗ ಪಡೆದುಕೊಂಡಿದ್ದು 2027 ಡಿಸೆಂಬರ್ ಅಂತ್ಯದೊಳಗೆ ತುಮಕೂರು ರಾಯದುರ್ಗ ರೈಲ್ವೆ ಕಾರ್ಯಾಚರಣೆ ನಡೆಸಲಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4,731 ಎಕರೆ ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದರು. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ 75,480 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ 7 ಬೃಹತ್ ಮತ್ತು ಭಾರಿ ಕೈಗಾರಿಕೆಗಳು ಮುಂದೆ ಬಂದಿದ್ದು ಇದರಿಂದ 29,200 ನೇರ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಹಾಗೂ ಆದರ್ಶಗಳನ್ನು ಸ್ಮರಿಸಿಕೊಂಡು ಸೌಹಾರ್ದತೆ, ಸಹೋದರತ್ವ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳೊಂದಿಗೆ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸಾವಿರಾರು ದೇಶಪ್ರೇಮಿಗಳ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ದೊರೆತಿದೆ. ಅಂತಹ ಮಹನೀಯರನ್ನು ಸದಾ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ ಧ್ವಜಾರೋಹಣವನ್ನು ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ವಂದನೆ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಭಾರತದ ಏಕತೆಗಾಗಿ ಎಲ್ಲರೂ ಬದ್ಧರಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಿಎಸ್ ಸುರೇಶ್ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು. ಕರ್ನಾಟಕ ಜಲಿಯನ್ ವಾಲಾಬಾಗ್ ಖ್ಯಾತಿಯ ಇತಿಹಾಸ ಪ್ರಸಿದ್ದ ವಿದುರಾಶ್ವತ್ಥ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ರಾಷ್ಟಭಕ್ತಿ ರಾಷ್ಟಪ್ರೇಮ ಬಿಂಬಿಸುವ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಇಂದು ನಡೆದ ಗುಂಡಿನ ಚಕಮಕಿಯಲ್ಲಿ ಬೇಟೆಗಾರರೆನ್ನಲಾದ ಮೂವರು ಮೃತಪಟ್ಟ ಘಟನೆ ವರದಿಯಾಗಿದೆ. ಘಟನೆ ಬಗ್ಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಕಾವೇರಿ ವನ್ಯಜೀವಿಧಾಮದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾತನಾಡಲಾಗಿದೆ. ಕಳ್ಳಬೇಟೆಗೆ ತೆರಳಿದ್ದವರು ಸಿಬ್ಬಂದಿ ಮೇಲೆ ನಾಡಬಂದುಕುಗಳಿಂದ ದಾಳಿ ಮಾಡಿದ್ದು, ಪ್ರತಿದಾಳಿ ನಡೆಸಿದಾಗ ಮೂವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮೃತಪಟ್ಟವರು ಅಮಾಯಕರಾಗಿದ್ದು ಬೇಟೆಗೆ ಹೋಗಿರಲಿಲ್ಲ ಎನ್ನುತ್ತಿದ್ದಾರೆ. ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ, ಬೇಟೆಗಾರರೆನ್ನಲಾದ ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ ಆಗಿದೆ 2:41:38 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸೂಪರ್ ಹಿಟ್ ಸಾಂಗ್ಗಳನ್ನು ಕೇಳುವಂಥ ಸಮಯ ಇದು. ಮೂಡಿ ಬರ್ತಾ ಇದೆ ಶ್ರೀರಾಮಚಂದ್ರ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಸಮಯಾಗಿದೆ 3:15 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಸಂದೇಶದ ಮೂಲಕ ಉತ್ತರ ಕಳಿಸಬೇಕು. ಮೊದಲು ಸರಿ ಉತ್ತರ ಕಳುಹಿಸಿದ 10 ಜನರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ. ನೀವು ಉತ್ತರ ಕಳುಹಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013948090101013. ಸ್ವಾತಂತ್ರ್ಯ ದಿನಾಚರಣೆ ಆದ್ದರಿಂದ ಇವತ್ತು ಸ್ವಲ್ಪ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ಸಂಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಕ್ವಶನ್ಸ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೂಡ ರೆಡಿ ಇದ್ದೀರಾ ಅಂತ ಭಾವಿಸ್ತಾ ನಮ್ಮ ಮೊದಲ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಈಗ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರತಿ ವರ್ಷ ನಮ್ಮ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸ್ತಾ ಇರೋದು ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ನನ್ನ ಪ್ರಶ್ನೆ ಏನಂದರೆ, ಈ ಬಾರಿ ಆಯೋಜನೆಯಾದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನು, ಅಂದರೆ ಫಲಪುಷ್ಪ ಪ್ರದರ್ಶನದ ಥೀಮ್ ಏನು ಅಂತ ನೀವು ನಮಗೆ ಉತ್ತರದ ಮೂಲಕ ಸಂದೇಶದ ಮೂಲಕ ಉತ್ತರ ಕಳಿಸ್ಬೇಕಾಗತ್ತೆ. ಪ್ರಶ್ನೆ ಮತ್ತೊಮ್ಮೆ, ಈ ಬಾರಿ ಆಯೋಜನೆಯಾದ ಲಾಲ್ಬಾಗ್ನಲ್ಲಿ ಆಯೋಜನೆಯಾದ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನು ಅಥವಾ ಥೀಮ್ ಏನು ಅಂತ ನೀವು ಸಂದೇಶದ ಮೂಲಕ ಉತ್ತರ ಕಳಿಸಿ. ವಾಟ್ಸಪ್ ಸಂಖ್ಯೆ 9480901013. ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಹೊಸ ರಾಗ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತ ಸಂಯೋಜನೆ ಇದೆ.

ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಪ್ರಶ್ನೆಯನ್ನ ಕೇಳಿದ್ವಿ, ಈ ಬಾರಿ ಆಯೋಜನೆಯಾದ ಫಲ ಪುಷ್ಪ ಪ್ರದರ್ಶನದ ವಿಶೇಷತೆ ಏನು ಅಥವಾ ಥೀಮ್ ಏನು? ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ಫಲ ಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡ್ತಾರೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ. ಅದರ ಥೀಮ್ ಏನು, ಈ ಬಾರಿಯ ಥೀಮ್ ಏನು ಅಂತ ಕೇಳಿದೆ. ಬಹಳಷ್ಟು ಜನ ಅಂದರೆ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ದೇವಿ ಸಿಂಗ್, ಸರೋಜಾ ಸಿಂಗ್, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆ ದಿಲೀಪ್ ಕಲ್ಯಾಣ್ಕರ್, ಸಿ ಎನ್ ಲಕ್ಷ್ಮಣ್ ಮಲ್ಲೇಶ್ವರಮಿಂದ, ನೇತ್ರ ಕೆಂಗೇರಿಯಿಂದ ಬಾಬಾ ಕಲ್ಯಾಣ್, ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು, ಬಿಂದು ಪ್ರಕಾಶ್, ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಸಿದ್ದಪ್ಪ ಬಸವರಾಜ್, ವಾಗತಿ ಹಾವೇರಿಯಿಂದ, ಹಾಗೆ ಬಸವರಾಜ್ ಚಿತ್ರದುರ್ಗದಿಂದ, ರಾಜ್ಕುಮಾರ್ ಕಾತರಿಕಿ ಕೆಎಚ್ ಬಿ ಕಾಲನಿ ಹರಿಹರದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ಮತ್ತು ಆಶಾ ಶೆಣೈ ಮಡಿಕೇರಿಯಿಂದ. ಇಷ್ಟು ಜನ ಅಲ್ಲದೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಈ ಬಾರಿ ಆಯೋಜನೆಯಾದ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಪಶ್ಚಿಮ ಗಂಗಾ ಸಾಮ್ರಾಜ್ಯದ ವೈಭವ. ಕರ್ನಾಟಕವನ್ನು ಆಳಿದ ಪ್ರಸಿದ್ಧ ಗಂಗಾ ಅರಸರ ಇತಿಹಾಸ, ಕಲೆ ಮತ್ತು ಕೊಡುಗೆಗಳನ್ನು ಗೌರವಿಸುವ ಪರಿಕಲ್ಪನೆಯಲ್ಲಿ ಈ ಬಾರಿಯ ಲಾಲ್ಬಾಗ್ನಲ್ಲಿ ಆಯೋಜನೆಯಾದ ಫಲಪುಷ್ಪ ಪ್ರದರ್ಶನದಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಬೇಗೂರು ಪಂಚಲಿಂಗೇಶ್ವರ ದೇವಾಲಯ, ಗಜಸೇನೆ ಮತ್ತು ಯುದ್ಧದ ದೃಶ್ಯಗಳು, ತಲಕಾಡು ದೇವಾಲಯಗಳು, ಬೆಂಗಳೂರು ಎಂಬ ಹೆಸರು ಮೊದಲು ಉಲ್ಲೇಖಗೊಂಡ ಬೇಗೂರಿನ ಐತಿಹಾಸಿಕ ಶಾಸನದ ಪ್ರದರ್ಶನವನ್ನು ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಒಳಗೊಂಡಿದೆ. ಮುಂದಿನ ಪ್ರಶ್ನೆ ಕಡೆಗೆ ಸಾಗುವಂತಹ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ, ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಕ್ರಾಂತಿಕಾರಿ ಘೋಷಣೆಯನ್ನ ಜನಪ್ರಿಯಗೊಳಿಸಿದವರು ಯಾರು? ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಕ್ರಾಂತಿಕಾರಿ ಘೋಷಣೆಯನ್ನ ಜನಪ್ರಿಯಗೊಳಿಸಿದವರು ಯಾರು ಅಂತ ಉತ್ತರ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013 9480101013. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿ. ಮೂಡಿ ಬರ್ತಾ ಇದೆ ಗಂಡು ಗಲಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಶ್ರೀರಂಗ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ಹೊಂಬಿಸಿಲು ಕಾರ್ಯಕ್ರಮ ರಸಪ್ರಶ್ನೆಯಲ್ಲಿ ಸಾಕ್ತಾ ಇದ್ವಿ ನಾವು ಸ್ವಾತಂತ್ರ್ಯ ದಿನದ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಗೆ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂದರ್ಭದಲ್ಲಿ ಎದುರಾದ ಘಟನೆಗಳು ಅಥವಾ ವ್ಯಕ್ತಿಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನೀವು ಕೂಡ ಬಹಳಷ್ಟು ಸುಂದರವಾಗಿ ಅಂದರೆ ಫಾಸ್ಟಾಗಿ ಎಲ್ಲರೂ ಉತ್ತರವನ್ನು ಕೊಡ್ತಾ ಇದ್ದೀರಾ. ಪ್ರಶ್ನೆಯನ್ನು ಕೇಳಿದ್ವಿ, ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಕ್ರಾಂತಿಕಾರಿ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಹಾಗೆ ಪ್ರಸಾದ್ ಎನ್, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಅನುಷಾ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಬಿ ಎಂ ವಿಶ್ವನಾಥ್ ಬಳ್ಳಾರಿ, ಹಾಗೆ ಸುರೇಶ್ ಬಳುಕ್ಟಗಿ ಸಿಂಧನೂರಿನಿಂದ, ವಸೀಂ ಅಲಿ ಜಗಳೂರು ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಮಂಡಿಕಲ್ ಕೃಪಾ ಅಕ್ಷರ ಶಿವಮೊಗ್ಗದಿಂದ, ಡೇವಿಡ್ ನೋಬಲ್ ಟೇಲರ್ ಎಸ್ ಎಂ ಶೋಭಾ ಹಾಸನದಿಂದ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ಹರ್ಷಿತಾ ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ಹಾಗೆ ಕೆಲವೊಬ್ಬರು ಒಬ್ಬರು ಇಬ್ಬರು ಅಲ್ಲಲ್ಲಿ ಬೇರೆ ಬೇರೆ ಉತ್ತರಗಳನ್ನು ಕೂಡ ಕಳಿಸಿದ್ದೀರಾ. ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಕ್ರಾಂತಿಕಾರಿ ಘೋಷಣೆಯನ್ನು ಭಗತ್ ಸಿಂಗ್ ಅವರು ಜನಪ್ರಿಯಗೊಳಿಸಿದ್ರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಧೈರ್ಯಶಾಲಿ ಮತ್ತು ಪ್ರಭಾವಿ ಕ್ರಾಂತಿಕಾರಿ ನಾಯಕರಲ್ಲಿ ಇವರು ಒಬ್ಬರು. ತಮ್ಮ ಸಣ್ಣ ವಯಸ್ಸಿನಲ್ಲೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಇವರು ಕೋಟ್ಯಾಂತರ ಯುವಕರಿಗೆ ದೇಶಭಕ್ತಿಯ ಸ್ಫೂರ್ತಿಯಾಗಿದ್ದಾರೆ.

ಹೊಂಬಿಸಿಲು ಕಾರ್ಯಕ್ರಮದ ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ ಭಾರತೀಯ ಯಾರು? ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ ಭಾರತೀಯ ಯಾರು? 9489901013 ಇದು ನಮ್ಮ ವಾಟ್ಸಪ್ ನಂಬರ್. ಈ ನಂಬರ್ಗೆ ಸಂದೇಶದ ಮೂಲಕ ನೀವು ಉತ್ತರವನ್ನು ಕಳಿಸ್ಬೇಕು. ಮೂಡಿ ಬರ್ತಾ ಇದೆ ಕುರುಬನ ರಾಣಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ವಿ ಮನೋಹರ್ ಅವರ ಸಂಗೀತದಲ್ಲಿ ನಿಮಗಾಗಿ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ ಭಾರತೀಯ ಯಾರು ಅಂತ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸುಧಾಮೂರ್ತಿ ಕೆಹಳ್ಳಿಯಿಂದ ಸುಬ್ರಹ್ಮಣ್ಯ ಜಯಂತಿಗೆ, ಭೂಮಿಕಾ ಬಸವರಾಜ್ ಅವರು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಗುಣವತಿ ಭೀಮಪ್ಪ ಕರಿಬಸಪ್ಪ ಪಿ, ಹಾಗೆ ಸೋನು ಚಿತ್ರದುರ್ಗದಿಂದ, ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಸಿ ರಾಜಗೋಪಾಲಾಚಾರಿ, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ ಭಾರತೀಯ ಸಿ ರಾಜಗೋಪಾಲಾಚಾರಿ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತ ಇವರನ್ನು ಕರೀತಾ ಇದ್ರು. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು, ಜ್ಞಾನಿ, ರಾಜನೀತಿಜ್ಞ, ವಕೀಲರು ಹಾಗೂ ಬರಹಗಾರರು.

ಕೂಡ ಹೌದು. ಸ್ವತಂತ್ರ ಭಾರತದ ಮೊದಲ ಹಾಗೂ ಕೊನೆಯ ಗವರ್ನರ್ ಜನರಲ್ ಕೂಡ ಹೌದು ಇವರು. ಈ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ಭಾರತೀಯ ಎಂಬ ಹೆಮ್ಮೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸ್ವತಃ ಸ್ವರಾಜ್ಯ ಸರ್ಕಾರವನ್ನು ಘೋಷಿಸಿಕೊಂಡ ಕರ್ನಾಟಕದ ಪ್ರಸಿದ್ಧ ಗ್ರಾಮ ಯಾವುದು? ಪ್ರಶ್ನೆ ಮತ್ತೊಮ್ಮೆ. 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸ್ವತಃ ಸ್ವರಾಜ್ಯ ಸರ್ಕಾರವನ್ನು ಘೋಷಿಸಿಕೊಂಡ ಕರ್ನಾಟಕದ ಪ್ರಸಿದ್ಧ ಗ್ರಾಮ ಯಾವುದು? ಉತ್ತರ ಕಳಿಸಿ ವಾಟ್ಸಪ್ ಸಂಖ್ಯೆಗೆ 9480901013948090101013. ಮೂಡಿ ಬರ್ತಾ ಇದೆ ಮಾಂಗಲ್ಯಂ ತಂತು ನಾನೇನ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಸಮಯಾಗಿದೆ 3:30. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ, ನಂತರ ಹೊಂಬಿಸಿಲು ಕಾರ್ಯಕ್ರಮ ಮುಂದುವರಿಯುವುದು.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈ ಕೆಲವು ಸಲ ಮನೆ ಅಂದ್ರೆ ಅಕ್ಕಪಕ್ಕಗಳು ಬೇರೆ ಬೇರೆ ಸೈಟ್ಸ್ ಇರ್ತವೆ, ಬೇರೆಯವ್ರ ಮನೆ ಇರ್ತದೆ, ಜಾಗ ಇರುತ್ತೆ, ಅಲ್ಲಿ ಏನೋ ಒಂದು ಬಾರ್ಡರ್ ಇರ್ತದೆ, ಆ ಬಾರ್ಡರ್ ಆಚೆ ಈಚೆ ಸರಿಬೇಕು, ಅನೇಕ ತಕರಾರುಗಳು ನಡೀತಿರ್ತವೆ. ಇದು ಯಾಕೆ ನಮ್ದು ಈ ಕಡೆ ಬಂತು, ನಿಮ್ದು ಈ ಕಡೆ ಹೋಯ್ತು ಅಂತೇಳಿ ತುಂಬಾನೇ ಅದ್ರ ಬಗ್ಗೆ ಕಟ್ಲೆಗಳು ಇರ್ತವೆ. ಈ ಕಾನೂನು ಪ್ರಕಾರ ಏನ್ ಹೇಳುತ್ತೆ ಸರ್ ಇದೆಲ್ಲ?
3: ನೋಡಿ, ಪ್ರತಿ ಭೂಮಿಗೂ ಒಂದು ಗಡಿ ಗುರುತು ಅನ್ನುವಂಥದ್ದು ಇರುತ್ತದೆ. ಈಗ ನಾವು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಣ್ಣ ಸಣ್ಣ ಸೈಟುಗಳಲ್ಲಿ ನಾವು ಮನೆಯನ್ನು ಕಟ್ಟುವಾಗ ಗಡಿಯ ಗೋಡೆ ಅಂತ ಹೇಳಿ, ಕಂಪೌಂಡ್ ವಾಲ್ ಅಂತ ಹೇಳಿದೆವು, ಅದನ್ನು ಕಟ್ಕೊಳ್ತೇವೆ. ಈ ಎರಡು ಆಸ್ತಿಗಳ ನಡುವೆ ಈ ಗೋಡೆ ಇದ್ರೆ ಇದನ್ನು ಪಾರ್ಟಿ ವಾಲ್ ಅಥವಾ ಗಡಿ ಗೋಡೆ ಎನ್ನುವಂಥದ್ದು. ಅದು ಸಂಪೂರ್ಣ ನಿಮ್ಮದೇ, ಒಬ್ಬರದ್ದೇ ಜಾಗದಲ್ಲಿ ಇರಬಹುದು ಅಥವಾ ಎರಡೂ ಕಡೆಯವರಿಗೆ ಸೇರಿದ್ದಾಗಿರಬಹುದು ಅಥವಾ ನಿಮ್ಮ ಇನ್ನೊಬ್ಬರ ಜಾಗದಲ್ಲಿ ಸಂಪೂರ್ಣವಾಗಿ ಇರಬಹುದು. ಈ ಮೂರು ಅವಕಾಶಗಳಿರ್ತವೆ. ಯಾರ ಜಮೀನಿನಲ್ಲಿ ಗೋಡೆ ಇದೆ ಅನ್ನೋದು ಮುಖ್ಯ, ಆ ಗೋಡೆಯ ಮಾಲೀಕತ್ವವನ್ನು ನಿರ್ಧರಿಸುತ್ತದೆ.
2: ಈಗ ನಮ್ದೇ ಆದಂತದ್ದು ಒಂದು ಜಾಗ ಇದೆ, ಅದ್ರ ಒಳಗಡೆ ಅಂತೂ ಗೋಡೆ ನಮ್ಮ ಪಡೆ ನಾವು ಕಟ್ಕೋಬಹುದಾ?
3: ಕಟ್ಕೊಳ್ಬಹುದು. ನಿಮ್ಮ ಜಮೀನಿನ ಒಳಗಡೆ ನೀವು ಗಡಿ,
2: ಅದು ಗೋಡೆ ಕಟ್ಟಿದ್ರೆ ನಮಗೆ ನೆರಳಾಗತ್ತೆ, ನಮ್ಗೆ ತೊಂದರೆ ಆಗತ್ತಂತ ಹೇಳಿ ಅವ್ರು ತಗ್ರ ತೆಗಿತಾರೆ ನಮ್ಮ ಜಾಗದಲ್ಲಿ ಕಟ್ಟಿದ್ರು.
3: ಹೌದು, ಅಲ್ಲೊಂದು BBMP ನಿಯಮ ಪ್ರಕಾರ ಸಾಮಾನ್ಯವಾಗಿ ಗಡಿಗೋಡೆ 1.5 meter ಮೀರದೆ ಇಲ್ಲಿ ಎತ್ತರ ಇರಕೂಡುದು. ಸ್ಥಳೀಯ ಪ್ರಾಧಿಕಾರಗಳು ಅದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರಗಳು ಅದಕ್ಕೆ ಒಂದು ನಿಯಮಗಳನ್ನು ಮಾಡಿರ್ತಾರೆ. ಆದ್ರೆ ನಿಮ್ಮದೇ ಜಮೀನಿನ ಒಳಗಡೆ ನಿಮ್ಮ ಗಡಿ ದಾಟದಂತೆ ಗೋಡೆ ಕಟ್ಟಲು ನೆರೆ ಮನೆಯವರ ಅನುಮತಿ ಅಗತ್ಯ ಇಲ್ಲ. ಅದರ ಎತ್ತರ, ವಿನ್ಯಾಸ, ವಸ್ತುಗಳ ಬಗ್ಗೆ ಸ್ಥಳೀಯ ಪಾಲಿಕೆ ನಿಯಮಗಳನ್ನು ಪಾಲಿಸಿದ್ರೆ ಆಯ್ತು. ಎರಡೂ ಜನ ಸೇರಿ ಕಟ್ಟುವುದಾದ್ರೆ ಆಗ ಇಬ್ಬರು ಒಂದು ಮ್ಯೂಚುವಲ್ ಆಗಿ ಅದನ್ನ ಮಾತುಕತೆಯಲ್ಲಿ ಸ್ಥಳೀಯವಾಗಿ ಅದನ್ನ ಮುಗಿಸಿಕೊಳ್ಳಬಹುದು ಅಥವಾ ಅದನ್ನ ಗೋಡೆಯನ್ನು ಕಟ್ಟಿಕೊಳ್ಳಬಹುದು.
2: ಈ ಗಡಿ ಕಟ್ಟೋ ವಿಷಯದಲ್ಲಿ ಏನೋ ಸ್ವಲ್ಪ ಕೆಲವು ಸಲ ಗೊಂದಲ ಇದೆ, ಒಂದು ಸ್ಪಷ್ಟತೆ ಇಲ್ಲ ಅಂತ, ಅಥವಾ ಗಡಿ ಇಲ್ಲೇ ಬರುತ್ತೆ ಅಂತಂದೇಳಿ ಕೆಲವು ಸಲ ಗೊತ್ತಾಗಲ್ಲ, ಆವಾಗ ಏನ್ ಮಾಡಬೇಕು?
3: ಆಗ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು, ನೋಂದಣಿ ಪತ್ರಗಳು ಇರಬಹುದು ಅಥವಾ ಸರ್ವೆ ಮ್ಯಾಪ್, ಮೋಜಣಿ ಮ್ಯಾಪ್ ಏನಿದೆ ಅದರದ್ದು, ಮತ್ತೆ ಮ್ಯೂಟೇಷನ್ ರೆಕಾರ್ಡ್ಗಳು, ಒಡೆತನದ ಬದಲಾವಣೆ ಆಗಿರುವಂತಹ ರೆಕಾರ್ಡ್ಗಳನ್ನು ನೋಡಿಕೊಂಡು ಗಡಿ ಬಗ್ಗೆ ಸಂಶಯ ಇದ್ರೆ ಸ್ಥಳೀಯ ಕಂದಾಯ ಇಲಾಖೆಯ ಅಥವಾ ಮೋಜಣಿ ಇಲಾಖೆಯ ಮೂಲಕ ಅಧಿಕೃತ ಅಳತೆಯನ್ನು ಮಾಡಿಸಿಕೊಂಡು ಗೋಡೆಯನ್ನು ಆ ನಂತರದಲ್ಲಿ ಕಟ್ಟಬಹುದು. ಮೊದಲೇ ಕಟ್ಟಿದ್ರೆ ಅದು ತೊಂದರೆ ಆಗುವಂತಹ ಸಾಧ್ಯತೆಗಳಿವೆ.
2: ನೆರೆ ಮನೆಯವರ ಜಮೀನಿಗೆ ತಾಗಿ ನಾವೇನಾದರೂ ಗೋಡೆ ಕಟ್ಬೋದಾ? ಈಗ ಕರೆಕ್ಟ್ ಆಗಿ ಅಲ್ಲಿಗೆ ಬರುವಂಗೆ
3: ನೆರೆಮನೆಯವರ ಅನುಮತಿ ಇಲ್ಲದೆ ಅವರ ಗಡಿ ದಾಟಿದರೆ ಅದು ಅತಿಕ್ರಮಣ ಅಂತ ಅನ್ಕೊಳ್ಳುತ್ತದೆ. ಇದು ನಾಗರಿಕ ಮತ್ತು ಕ್ರಿಮಿನಲ್ ಎರಡೂ ರೀತಿಯಲ್ಲಿ ಅಪರಾಧಗಳಾಗ್ತವೆ. ಈ ಅತಿಕ್ರಮಣ ಅನ್ನೋದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 329 ಅಡಿಯಲ್ಲಿ ಕ್ರಿಮಿನಲ್ ಅತಿಕ್ರಮಣ ಅಥವಾ ಕ್ರಿಮಿನಲ್ ಟ್ರೆಸ್ ಪಾಸ್ ಅಂತ ಹೇಳಿ ಅದರ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಬಹುದು. ನ್ಯಾಯಾಲಯದಲ್ಲಿ ಆ ಗೋಡೆಯನ್ನು ಕೆಡವಿಸಿ ಅಥವಾ ಪರಿಹಾರ ಕಟ್ಟಿಸುವಂತ ಕಾರ್ಯಗಳು ಕೂಡ ಆಗಬಹುದು. ಹಾಗಾಗಿ ನೆರೆಮನೆಯವರು ಗೋಡೆ ಕಟ್ಟುವಾಗ ಇದೇ ರೀತಿ ನೆರೆಮನೆಯವರು ನಿಮ್ಮ ಗಡಿಯನ್ನು ದಾಟಿ ನಿಮ್ಮ ಜಮೀನಿನಲ್ಲಿ ಗೋಡೆ ಕಟ್ಟಿದ್ರೆ ಅವರಿಗೆ ಮೊದಲು ಲಿಖಿತ ನೋಟಿಸ್ ಅನ್ನು ಕಳುಹಿಸುವಂತದ್ದು, ಅದಾದ ನಂತರ ಅವರು ಅದನ್ನು ಗಮನಿಸದೇ ಇದ್ರೆ ಸ್ಥಳೀಯ ಪಾಲಿಕೆ ಅಥವಾ ಕಂದಾಯ ಇಲಾಖೆಗೆ ದೂರನ್ನು ನೀಡಬಹುದು. ತಕ್ಷಣ ತೆಗೆಯಿಸಬೇಕಾದ್ರೆ ಸಿವಿಲ್ ನ್ಯಾಯಾಲಯದಲ್ಲಿ ಅದಕ್ಕೆ ಬೇಕಾಗುವಂತ ಇಂಜಂಕ್ಷನ್ ಕೂಡ ಕೇಳಬಹುದು. ಈ ಇದಕ್ಕೆ ನಿರ್ಮಾಣ ನಿಲ್ಲಿಸಲಿಕ್ಕೆ ನ್ಯಾಯಾಲಯ ಆದೇಶ ನೀಡುವಂತ ಅವಕಾಶಗಳಿವೆ.
2: ಕಟ್ಟುಬಿಟ್ಟಿದ್ರೆ ಕೆಡಬೇಕಾಗತ್ತೆ,
3: ಕಟ್ಟಿದ್ರೆ ಕೆಡಬೇಕಾಗ್ತದೆ.
2: ನೆರೆ ಮನೆಯವರ ಗೋಡೆ ಅದು ಒಂದು ಆ ಮನೆಗೆ ಏನೋ ತೊಂದರೆ ಕೊಡ್ತಾ ಇದ್ರೆ ಅವಾಗ ಏನು?
3: ಗೋಡೆಯಿಂದ ನಿಮ್ಮ ಮನೆಗೆ ಬೆಳಕು ಅಥವಾ ಗಾಳಿ ಬರುವಂತದ್ದಕ್ಕೆ ತಡೆ ಆದ್ರೆ ಈಸ್ಮೆಂಟ್ ಆಕ್ಟ್ 1882 ಅಡಿಯಲ್ಲಿ ನಿಮಗೆ ಹಕ್ಕು ಇದೆ. ಆ ದೀರ್ಘಕಾಲದಿಂದ ಬಳಸ್ತಾ ಇರುವಂತ ದಾರಿ ಅಥವಾ ಬೆಳಕು ಅಥವಾ ಗಾಳಿಗೆ ತಡೆ ಆದ್ರೆ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಬಹುದು.
2: ಒಟ್ಟಾರೆ ಗೋಡೆಯನ್ನು ಕಟ್ಟಬೇಕಾದ್ರೆ ಒಂದಿಷ್ಟು ಮಾತುಕತೆ ಮಾಡಬೇಕಲ್ವಾ?
3: ನೆರೆಯವರ ಜೊತೆ ಮಾತನಾಡಿ ಕಾನೂನಿಗಿಂತಲೂ ಅದರ ಮುಂದಿನ ತೊಂದರೆಯನ್ನು ತಪ್ಪಿಸಿಕೊಂಡು ಸರಿಯಾದ ದಾಖಲೆಯನ್ನು ಇಟ್ಟುಕೊಳ್ಳುವಂತದ್ದು, ನಿರ್ಮಾಣದ ಮುಂದಾಲೋಚನೆಯಲ್ಲಿ ಪಾಲಿಕೆಯ ಅನುಮತಿಯನ್ನು ಪಡ್ಕೊಳ್ಳುವಂತದ್ದು, ಇವೆಲ್ಲ ಮಾಡಿಕೊಂಡ್ರೆ ಅತ್ಯುತ್ತಮ.
2: ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ ನಮ್ಮ

0: ಗೆಳೆಯರ ಪರವಾಗಿ ಈ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ये सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा, हर दिन तिरंगा अभियान से जुड़े. जय हिंद, जय भारत, वंदे मातरम.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ಸಮಯ ಆಗಿದೆ 3:37:15. ಮತ್ತೊಮ್ಮೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಪ್ರಶ್ನೆಯನ್ನ ಕೇಳಿದ್ವಿ, 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸ್ವತಃ ಸ್ವರಾಜ್ಯ ಸರ್ಕಾರವನ್ನ ಘೋಷಿಸಿಕೊಂಡ ಕರ್ನಾಟಕದ ಪ್ರಸಿದ್ಧ ಗ್ರಾಮ ಯಾವುದು ಅಂತ. ಸರಿಯಾಗಿ ಉತ್ತರವನ್ನ ಕಳಿಸಿದರೆ ಪೂರ್ಣಿಮಾ ಲಾಲ್ಬಾಗ್ ಬೆಂಗಳೂರಿನಿಂದ, ಹಾಗೆ ಮಹಾದೇವಿ ಚಂದ್ರಕುಮಾರ್ ಗಜಾನನ್ ಭಟ್ ಬೋಳನಮಕ್ಕಿಯಿಂದ, ಕಬಾಡಿ ವಿಂದಿರಾ ವೆಂಕಟೇಶ್ ಬಿನ್ನಿಪೇಟೆ, ಹಾಗೆ ಸಂಜನಾ ಮಹೇಶ್ ಹೊಸೂರಿನಿಂದ, ಅನಿಲ್ ಬಿಷ್ಟಣ್ಣನವರ್, ಸುಜಾತಾ ಆರ್ ಗಣೇಶ್, ಹಾಗೆ ಸುಮಿತ್ರಾ ಸಂಡೂರಿನಿಂದ, ರಘು ಶ್ವೇತಾ ಆನೇಕಲ್ನಿಂದ, ಹಾಗೆ ಪಿಎಚ್ ಪಾಟೀಲ್ ರಾಣೆಬೆನ್ನೂರ್, ಸಮರ್ಥ್ ಎಚ್ ಡಿ, ಹಾಗೆ ತಿರುಮಲ್ ರಾವ್ ಕುಲಕರ್ಣಿ ರಾಯಚೂರಿನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಶಿವಮೊಗ್ಗ ಜಿಲ್ಲೆಯ ಈಸೂರು ಎಂಬ ಗ್ರಾಮ. ಈ ಗ್ರಾಮದ ಜನರು, ಈಸೂರು ಎಂಬ ಗ್ರಾಮ, ಈ ಗ್ರಾಮದ ಜನರು 1942 ಭಾರತ ಬಿಟ್ಟು ತೊಲಗಿ ಚಳವಳಿಯ ವೇಳೆ ಬ್ರಿಟಿಷ್ ಅಧಿಕಾರಿಗಳಿಗೆ ತೆರಿಗೆ ನೀಡಲು ನಿರಾಕರಿಸಿ ಗ್ರಾಮವನ್ನು ಸ್ವತಂತ್ರ ಎಂದು ಘೋಷಿಸಿಕೊಂಡ್ರು. ಸ್ವರಾಜ್ಯ ಸರ್ಕಾರದ ಬೋರ್ಡ್ ಹಾಕಿದ್ರು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆಯಲ್ಪಟ್ಟ ಘಟನೆಯಾಗಿದೆ ಅಂತ ಹೇಳಬಹುದು. ಸರಿಯಾಗಿ ಉತ್ತರ ಕಳಿಸಿದವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಯಾಕೆ ನಮ್ಮ ಹೆಸರು ಓದಿಲ್ಲ, ಯಾಕೆ ನಮ್ಮ ಹೆಸರು ಓದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ, ಮೊದಲು ಸರಿ ಉತ್ತರ ಕಳುಹಿಸಿದ 10 ಜನರ ಹೆಸರನ್ನ ನಾವು ಹೇಳ್ತೀವಿ ಅಂತ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೀತಾರೆ? ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೀತಾರೆ? ಉತ್ತರ ಕಳಿಸಿ 9480901013, 9480901013, ಇದು ನಮ್ಮ ವಾಟ್ಸಪ್ ನಂಬರ್. ಮೂಡಿ ಬರ್ತಾ ಇದೆ ಕರ್ಪೂರದ ಗೊಂಬೆ ಚಿತ್ರದಿಂದ ಮನು ಮತ್ತು ಚಿತ್ರ ಅವರ ಗಾಯನದಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿರುವ ಗೀತೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
4: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
5: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
6: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ ಆಗಿದೆ 3:47. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ. ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ರಘುನಾರಾಯಣ್, ಹಾಗೆ ಹಸನ್ ಸಾಬ್ ಹನುಮಂತ್ಪುರದಿಂದ, ಶಾಶ್ವತಿ ವೈಟ್ ಫೀಲ್ಡ್ನಿಂದ, ಮಾಲಾ ಮಾಚೋಹಳ್ಳಿ, ಹಾಗೆ ಸೋಮನಾಥ್ ಮತ್ತು ಕಲ್ಪಶ್ರೀ ಗುರು ಸಿದ್ದಾಪುರ ಗ್ರಾಮದಿಂದ, ಮೀನಾಕ್ಷಿ 8 ಮೈಲಿಯಿಂದ, ವೇದಾ ಶೆಟ್ಟಿ ಕಾಳವರದಿಂದ, ಮಂಜಪ್ಪ ಹುಲಿಗೆಪ್ಪ ಕಡ್ಡಿರಾಮಪುರದಿಂದ, ಹಾಗೆ ನೆಜಿ ಎಸ್ ಚಂದನ ಚಿತ್ರದುರ್ಗದಿಂದ, ರಾಜೇನಹಳ್ಳಿಯಿಂದ ಮಂಜುನಾಥ್, ಹಾಗೆ ವಸುಧಾ ನಾಗರಾಜ್ ಶೆಣೆ ತೀರ್ಥಹಳ್ಳಿಯಿಂದ, ಮುರಳೀಧರ್ ತ್ಯಾಗರಾಜ್ ನಗರದಿಂದ, ಮಂಗಳೇಶ ಸ್ವಾಮಿ ಕೊಪ್ಪಳದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಹರಡೇಕರ್ ಮಂಜಪ್ಪ. ಹರಡೇಕರ್ ಮಂಜಪ್ಪ ಅವರನ್ನ ಕರ್ನಾಟಕದ ಗಾಂಧಿ ಅಂತ ಕರೆಯಲಾಗುತ್ತದೆ. ಅವರು ಗಾಂಧೀಜಿಯವರ ವಿಚಾರಗಳು ಮತ್ತು ಸರಳ ಜೀವನ ಶೈಲಿಯಿಂದ ಪ್ರಭಾವಿತರಾಗಿ ಕರ್ನಾಟಕದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಪ್ರಚಾರ ಮಾಡಿದರು. ಅವರ ಸಮಾಜ ಸೇವೆ ಮತ್ತು ದೇಶಭಕ್ತಿಯ ಕಾರಣದಿಂದಾಗಿ ಅವರನ್ನ ಕರ್ನಾಟಕದ ಗಾಂಧಿ ಎಂದು ಗೌರವಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. 1930 ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಪ್ರಾರಂಭಿಸಿದರು? 1930 ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು, ಅಂದರೆ ದಂಡಿ ಯಾತ್ರೆಯನ್ನು ಎಲ್ಲಿಂದ ಪ್ರಾರಂಭಿಸಿದರು? ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿ. ಮೂಡಿ ಬರ್ತಾ ಇದೆ ಅಂಡಮಾನ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಹಾಡುಗಾರಿಕೆಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಸ್ವಾತಂತ್ರ್ಯೋತ್ಸವದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆಯನ್ನು ಕೇಳಿದ್ವಿ, 1930 ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಅಂದರೆ ದಂಡಿಯಾತ್ರೆಯನ್ನು ಎಲ್ಲಿಂದ ಪ್ರಾರಂಭಿಸಿದ್ರು ಅಂತ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಬಿಂದು ಪ್ರಕಾಶ್, ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ನೇತ್ರ, ಎನ್ ಜಿ ಬಸವರಾಜ್, ಎಚ್ ಆರ್ ರುದ್ರಸ್ವಾಮಿ ಕಣದಾಳು, ನಂದಿನಿ ದೈವಿಕ್ ಶಿವಮೊಗ್ಗದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು, ಹರೀಶ್ ಮಲ್ಲೇಶ್ವರಂಯಿಂದ, ಕಾವ್ಯ ವಿಶ್ವನಾಥ್, ಹಾಗೆ ವರಲಕ್ಷ್ಮಿ ಪೇಣ್ಯದಿಂದ, ಎ ಹರಿಹರನ್ ವಿಜ್ಞಾನ ನಗರ, ಹಾಗೆ ಕಿರಣ್,

ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಆಯ್ಷಾ ಬಾನು, ಬಾಬಾ ಕಲ್ಯಾಣ್ ಹಾಗೆ ದಿಲೀಪ್ ಕಲ್ಯಾಣ್ಕರ್, ಹಂಪೆಯಿಂದ ಜಾಫರ್, ಸುನಂದಾಸ್ ಕಂದಾಲಯ ಒಟ್ಟಿಂದ ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಸಬರ್ಮತಿ ಆಶ್ರಮ. ದಂಡಿ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಸಬರ್ಮತಿ ಆಶ್ರಮದಿಂದ ಪ್ರಾರಂಭ ಮಾಡ್ತಾರೆ. ತಮ್ಮ 78 ಜನ ಅನುಯಾಯಿಗಳೊಂದಿಗೆ ಸಬರ್ಮತಿ ಆಶ್ರಮದಿಂದ ದಂಡಿ ಕರಾವಳಿಯವರಿಗೆ ಕಾಲ್ನಡಿಗೆಯ ಜಾಥಾವನ್ನು ಮಹಾತ್ಮ ಗಾಂಧೀಜಿಯವರು ನಡೆಸ್ತಾರೆ. ಸಮಯ ಆಗಿದೆ 3:55. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಕಳುಹಿಸಲು ಪ್ರಯತ್ನಿಸಿದ್ರು ತಪ್ಪಾದರೂ ಕೂಡ ಪದೇ ಪದೇ ಪ್ರಯತ್ನ ಮಾಡ್ತಾ ಕಳಿಸ್ತಾ ಇದ್ದ ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ 80ನೇ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜೋಶ್ ಚಿತ್ರದಿಂದ ಮೇರಾ ಭಾರತ್ ಮಹಾನ್ ಅನ್ನೋ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವರ್ಧನ್ ಅವರ ಸಂಗೀತವಿದೆ. ಹಾಡಿದವರು ವರ್ಧನ್, ಹರ್ಷ, ಚೈತ್ರ ಹಾಗೂ ಅನುರಾಧ ಭಟ್ ಮುಂತಾದವರು.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ ಆಗಿದೆ 4:01:40. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಬಾಲಿವುಡ್ ಗೀತೆಗಳನ್ನು ಕೇಳುವಂತಹ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಇದು. ನಿಮ್ಮ ನೆಚ್ಚಿನ ಗೀತೆಗಳು ಕೂಡ ಪ್ರಸಾರ ಆಗಬಹುದು ಈ ಕಾರ್ಯಕ್ರಮದಲ್ಲಿ. ನಾವು ಪ್ರಸಾರ ಮಾಡೋ ಗೀತೆಗಳು ನಿಮ್ಮ ನೆಚ್ಚಿನ ಗೀತೆಗಳು ಕೂಡ ಆಗಿರಬಹುದು. ಒಂದು ಗೀತೆಯ ನಂತರ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಒಂದು ವಿಷಯದೊಂದಿಗೆ. ಅದು ಯಾವ ವಿಷಯ ಇರಬಹುದು ಅಂತ ಯೋಚನೆ ಮಾಡ್ತಾ ಇರಿ, ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ.

ಕರ್ನಾಟಕದ ಸಾಧ್ಯೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ ಆಗಿದೆ 4:15:18 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬಾಲಿವುಡ್ ಗೀತೆಗಳನ್ನು ಕೇಳ್ತಾ ಸಾಗುವಂಥ ಸಮಯ ಇದು. ಮಿಕ್ಸ್ಡ್ ಮೆಲೋಡಿ. ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಹೌದು, ಇಂದು ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯೋತ್ಸವ. ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಈಗಲೂ ಸಂಭ್ರಮ ನಮಗೆ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಸವಿ ನೆನಪಿನಲ್ಲಿ ನಾವೆಲ್ಲರೂ ಭಾರತೀಯರು ಸೇರಿ ಆಚರಣೆ ಮಾಡುವಂತಹ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಇದು. ಹಾಗೆ ನಾವು ಚಿಕ್ಕವರಿರಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂದರೆ ನಮ್ಗೆ ಸ್ಕೂಲಲ್ಲಿ ಭಾಷಣ ಮಾಡೋಕ್ಕೆ ಹೇಳ್ತಿದ್ರು, ಹಾಡು ಹೇಳೋಕ್ಕೆ ಹೇಳ್ತಿದ್ರು, ಹಾಗೆಯೇ ಚಿತ್ರಕಲೆ ಸ್ಪರ್ಧೆಗಳಿರ್ತಿದ್ವು, ಇನ್ನೂ ಹಲವಾರು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸ್ತಾ ಇದ್ರು. ಅದು ಇಂದಿಗೂ ಕೂಡ ಎಲ್ಲ ಸ್ಕೂಲು ಕಾಲೇಜಸ್ಸಲ್ಲಿ ಕೂಡ ನಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಆದರೆ ನಾವು ಈಗ ನಡ್ಕೊಂಡು ಬರ್ತಾ ಇರುವ ಸ್ಪರ್ಧೆ ಮತ್ತು ಕಾಂಪಿಟೇಷನ್ ಅದೇನೇ ಆಗಿರ್ಬೋದು, ಅದು ನಮ್ಮ ಕಾಲದಲ್ಲಿ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ನೀವೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೇಗಿತ್ತು ಅಂತ ಒಂದು ಚೂರು ರಿಕ್ಯಾಪ್ ಮಾಡ್ಕೊಂಡು ಬರೋದಾದರೆ, ನೆನಪುಗಳನ್ನು ಮತ್ತೆ ಮೆಲುಕು ಹಾಕ್ಕೊಂಡು ಬರೋದಾದರೆ ಹೇಗಿರುತ್ತೆ ಹೇಳಿ? ಹೌದಲ್ವಾ? ಹೆಂಗಿತ್ತು ಅಂದರೆ, ಈಗ ಶೂ ಪಾಲಿಶು ಅದು ಇದು ಎಲ್ಲ ಬಂದಿದೆ, ನಾವು ಮಕ್ಕಳಿಗೆಲ್ಲ ಶೂ ಪಾಲಿಶ್ ಮಾಡಿ ಎಲ್ಲ ಚೆನ್ನಾಗಿ ರೆಡಿಯಾಗಿ ಟಿಪ್ ಟಾಪ್ ಅಂತ ಹೋಗ್ತಾರೆ. ಬಟ್ ಆವಾಗ ಶೂ ಪಾಲಿಶ್ ಅನ್ನೋದು ಇರಲಿಲ್ಲ. ಈ ಶೂಸ್ಗಳಿಗೆ, ವೈಟ್ ಶೂಸ್ಗಳಿಗೆ ಏನು ಮಾಡ್ತಿದ್ವಿ ಅಂದರೆ ಚಾಕ್ ಪೀಸ್ ಇರ್ತಿತ್ತು, ಚಾಕ್ ಪೀಸ್ ಹಾಕ್ಕೊಂಡು ಉಜ್ತಿದ್ವಿ ನಾವು. ಹಾಗೆ ಮಳೆಗಾಲ ತುಂಬ ಎಡೆಬಿಡದೆ ಮಳೆ ಹೋಯ್ತಿತ್ತು, ವಾಶ್ ಮಾಡಿದ್ರು ಒಣಗ್ತಿರ್ಲಿಲ್ಲ. ಅದಕ್ಕೆ ಆ ಬಿಳಿ ಶೂ, ಈಗೆಲ್ಲ ಬ್ಲ್ಯಾಕ್ ಶೂ ಸ್ಕೂಲ್ ಶೂ ಹಾಕೊಂಡು ಹೋಗ್ತಾರೆ, ಆದರೆ ಅವಾಗೆಲ್ಲ ಒಂದು ಕಂಪಲ್ಸರಿಯಾಗಿ ಬಿಳಿ ಶೂನೇ ಹಾಕೊಂಡು ಬರಬೇಕು ಅಂತ ರೂಲ್ಸ್ ಇತ್ತು. ಬಟ್ ಈ ಮಳೆಗಾಲದಲ್ಲಿ ಒಣಗಲ್ಲ ತೊಳೆದ್ರೆ, ಆದರೆ ಶೂ ಪಳಪಳ ಅಂತ ಹೊಳಿಬೇಕು. ಹಾಗೆ ಯೂನಿಫಾರ್ಮ್ ಕೂಡ ಚೆನ್ನಾಗಿ ಐರನ್ ಆಗಿರಬೇಕು. ಆಮೇಲೆ ಕೈಗೆ ಕೇಸರಿ ಬಿಳಿ ಹಸಿರು, ಹೆಣ್ಮಕ್ಳಾದರೆ ಕೇಸರಿ ಬಿಳಿ ಹಸಿರು ಬಳೆಗಳೇ ಇರಬೇಕು. ಆಮೇಲೆ ಬಿಳಿ ಕೇಸರಿ ಬಿಳಿ ಹಸಿರು ರಿಬ್ಬನ್ ಕಟ್ಕೊಬೇಕು, ಬ್ಯಾಂಡ್ ಕಟ್ಕೊಬೇಕು. ಎಷ್ಟೊಂದು ನಮ್ಗೆ ಎಷ್ಟು ಸಡಗರ ಅಂದರೆ ಅದು, ನಮ್ಮಲ್ಲಿ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡೋದು, ನಿಂದು ಆ ಥರ ಬಳೆನಾ, ನಂದು ಈ ಥರ ಬಳೆನಾ ಅಂತ. ಹೀಗೆ ನೀವು ಕೂಡ ಯಾವ್ಯಾವ ವಿಷಯದಲ್ಲಿ ಸಂಭ್ರಮ ಪಡ್ತಾ ಇದ್ರಿ? ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಕೇವಲ ದೇಶದ ಒಂದು ಹಬ್ಬ ಮಾತ್ರವಾಗಿರದೆ, ನಮ್ಮ ವೈಯಕ್ತಿಕವಾಗಿಯೂ ನಾವು ಎಷ್ಟೊಂದು ಸಂಭ್ರಮ ಪಡ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ. ಅದು ನೀವು ಹೇಗೆ ಸಂಭ್ರಮ ಪಡ್ತಾ ಇದ್ರಿ ಅನ್ನೋದನ್ನು ನೀವು ನಿಮ್ಮ ಅನಿಸಿಕೆಗಳನ್ನು ಸಂದೇಶದ ಮೂಲಕ ನಮಗೆ ತಿಳಿಸ್ಬೋದು. ಯಾವುದೇ ವಿಚಾರ ಆಗಿರ್ಬೋದು, ಈ ಒಂದು ಕಾಂಪಿಟೇಷನ್ ಭಾಗವಹಿಸಬೇಕಾದ್ರೆ ಅದಕ್ಕೆ ಹೆಂಗೆ ತಯಾರಿ ನಡೆಸ್ಕೋತಾ ಇದ್ರಿ, ಅಥವಾ ಸ್ಕೂಲಲ್ಲಿ ಹಾಡು ಹೇಳಬೇಕಾದ್ರೆ ಏನಾದರೂ ಒಂದು ತಮಾಷೆ ಘಟನೆಗಳಾಗಿರ್ಬೋದು, ಏನೇ ಆದರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪಿನಲ್ಲಿ ನೀವು ನಮ್ಮ ಜೊತೆ ಹಂಚ್ಕೋಬೋದು ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480909013948090101013 ನಿಮ್ಮ ಒಂದು ಸವಿ ನೆನಪಿನ ಬುತ್ತಿಯನ್ನು ತೆರೆದಿಡಬಹುದು. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಮಿಕ್ಸ್ಡ್ ಮೆಲೋಡಿ.

ಸಮಯ ಆಗಿದೆ 4:27. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ ನಾವು. ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೇ ಬಹಳಷ್ಟು ಸಿಹಿ ನೆನಪುಗಳ ಬುದ್ಧಿ ಹೌದು. ಹಾಗೇ ಸ್ವಾತಂತ್ರ್ಯ ನಮಗೆ ಹೇಗೆ ಸಿಕ್ತು ಅಂತ ಪ್ರತಿಯೊಂದು ನಾವು ಪ್ರತಿಯೊಂದು ಭಾಷಣದಲ್ಲೂ ನೆನಪಿಸ್ಕೋತಾ ಇರ್ತೀವಿ. ಆ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನಗಳು, ಅವರು ಅನುಭವಿಸಿರೋ ಕಷ್ಟಗಳು, ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸೋ ಸಲುವಾಗಿ ನಾವೆಲ್ಲ ಖುಷಿಯಾಗಿರಲಿ ಅಂತ ಅವರು ನೀಡಿದ ತ್ಯಾಗ ಬಲಿದಾನಗಳ ಬಗ್ಗೆ ಪ್ರತಿಯೊಂದು ನಮಗೆ ಯೋಚನೆ ಬರುತ್ತೆ, ಪ್ರತಿಯೊಂದನ್ನು ನಾವು ನೆನಪಿಸ್ಕೋತೀವಿ. ಹಾಗೆ ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂದರೆ ನಮ್ಗೆ ಅದೆಷ್ಟು ಸಡಗರ ಸಂಭ್ರಮ, ಅದರ ಜೊತೆಗೆ ನಮ್ಮ ನೆನಪುಗಳು ಕೂಡ ಜೊತೆಯಾಗಿರುತ್ತೆ. ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧ ಆಗಿ ನಿಮ್ಮ ನೆನಪಿನ ಬುದ್ಧಿಯಲ್ಲಿ ಅಡಗಿದ ಯಾವುದಾದ್ರೂ ಘಟನೆ ಅಥವಾ ನೀವು ಹೇಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಿದ್ರಿ ಚಿಕ್ಕವರಿರಬೇಕಾದ್ರೆ ಅಂತ ಕೇಳಿದ್ದೆ. ನೀವು ಕೂಡ ಸಂದೇಶಗಳ ಮೂಲಕ ಕಳಿಸ್ಬೋದು, ಬಹಳಷ್ಟು ಸಂದೇಶಗಳು ಕೂಡ ಬಂದು ತಲುಪ್ತಾ ಇದೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ನೆನಪಿನ ಬುತ್ತಿಯ ಸಂದೇಶವನ್ನು ನೀವು ನಮಗೆ ಕಳಿಸ್ಬೋದು. ಸಂದೇಶ ಕಳಿಸಿದರೆ ಹರೀಶ್ ಮಲ್ಲೇಶ್ವರಂಯಿಂದ 7 ಗಂಟೆಗೆ ಬೆಳಿಗ್ಗೆ ಹಾಜರಿರಬೇಕು, ನಾನು ಭಾರತ್ ಸೇವಾದಳದಲ್ಲಿ ಇದ್ದಿದ್ದರಿಂದ ಸೇವಾದಳ ಕಚೇರಿಯಲ್ಲಿ ಬಾವುಟ ಹಾರಿಸಿ ನಂತರ ನಮ್ಮ ಶೇಷಾದ್ರಿಪುರ ಶಾಲೆಗೆ ಬಂದು ಧ್ವಜಾರೋಹಣ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಮುಗಿಯುವಾಗ 12:00 ಆಗ್ತಾ ಇತ್ತು. ನಂತರ ತಿಂಡಿ ತಿನ್ನುವಾಗ ಸುಸ್ತಾಗ್ತಾ ಇತ್ತು, ಅದರಲ್ಲೂ ಒಂದು ಸಂತೋಷ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ ಸಂತೋಷನ ಈಗ ನೆನಪಿಸ್ಕೊಂಡಾಗ ಅದು ಎಷ್ಟು ಸಂತೋಷವಾಗಿರುತ್ತೆ ಅಲ್ವಾ. ಹಾಗೇ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಆಗಿನ ದಿನಗಳಲ್ಲಿ ಇಂದಿನಂತೆ ಶೋ ಇರಲಿಲ್ಲ, ಸರಳತೆ, ದೇಶಭಕ್ತಿ ಮತ್ತು ಸಂಭ್ರಮವೇ ಮುಖ್ಯವಾಗ್ತಿತ್ತು. ಆ ಸುಂದರ ಬಾಲ್ಯದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕುವಂತಹ ಒಳ್ಳೆಯ ವಿಷಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ

0: ಅಂಗಿ ಹಾಕಿಕೊಂಡು ಶಾಲೆಗೆ ಹೋಗ್ತಿದ್ವಿ ನೋಡಿ ಆಗಿನ ಕಾಲದ ಆ ಭಾಷೆಗಳು. ಈಗ ನಾವು ಪ್ಯಾಂಟ್ ಶರ್ಟ್ ಅಂತೆಲ್ಲ ಶಾರ್ಟ್ಸ್ ಅಂತ ಹೇಳ್ತೀವಿ, ಬಿಳಿ ನಿಕ್ಕರ್ ಕಾಕಿ ನಿಕ್ಕರ್ ಹೌದು ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗಸ್ಟ್ 15 ಬಂತಂದರೆ ಝಂಡಾವನ್ನು ಏರ್ಸಕ್ಕೆ ಹೋಗ್ತಿದ್ವಿ. ಶಾಲೆಯಲ್ಲಿ ಶಿಸ್ತು ಕಲ್ತಿದ್ದು ನಾವು ಹೈಸ್ಕೂಲಲ್ಲಿ. ನಮ್ಮ ಮಾಸ್ತರುಗಳು ಒಳ್ಳೆಯ ವಿದ್ಯೆಯನ್ನು ಕಲಿಸ್ಕೊಟ್ರು. ಸ್ವತಂತ್ರ ದಿನಾಚರಣೆಯ ಹಾಡುಗಳನ್ನು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಈಗಲೂ ಆ ಹಾಡುಗಳು ನನಗೆ ನೆನಪಿದೆ. ಆಗಸ್ಟ್ 15 ಬಂತಂದರೆ ಬಾಲ್ಯದ ದಿನಗಳು ನೆನಪಿಗೆ ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ಮಹೇಶ್ ಕುಂಬಾರ್ ಹೊನ್ನಾಳಿ ಇವರು ಹೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಸಮವಸ್ತ್ರ, ಬಿಳಿ ಶೂ, ದೇಶಭಕ್ತಿ ಗೀತೆ ಎಲ್ಲ ಹೇಳಿಕೊಂಡು ಸಂಭ್ರಮ ಪಡ್ತಿದ್ವಿ ಅಂತ. ಹಾಗೆ ನಾಗಪತಿ ವಿ ಹೆಗಡೆ ಸಾಗರದಿಂದ ಹೇಳ್ತಾ ಇದ್ದಾರೆ, ನಮ್ಮ ಕಾಲದಲ್ಲಿ ಬರೀ ಕಾಲ್ನಲ್ಲೇ ನಡೆದುಕೊಂಡು ಹೋಗ್ತಿದ್ವಿ, ಪ್ರಭಾತ್ ಪೇರಿ ಅಂತ ಊರನ್ನೆಲ್ಲ ರಸ್ತೆಯಲ್ಲಿ ಹೋಗ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನುಷಾ ಹೇಳ್ತಿದ್ದಾರೆ, ನಮ್ಮ ಶಾಲೆಯಲ್ಲಿ ಮಾಡಿದ ಭಾಷಣಕ್ಕೆ ನನಗೆ ಬಹುಮಾನ ಕೊಟ್ಟಿದ್ರು ಅತಿಥಿಗಳು ಅಂತ ನೆನಪಿಸ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ಎಷ್ಟೊಂದು ನೆನಪಿನ ಒಂದು ಸಿಹಿ ನೆನಪುಗಳು ಅಡಗಿರುತ್ತೆ ಅಲ್ವಾ ಈ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ, ನಾವು ಬಾಲ್ಯದಲ್ಲಿರಬೇಕಾಗಿರೋ ನಮ್ಮ ನೆನಪುಗಳು. ಹೀಗೆ ಮತ್ತೆ ಸಂದೇಶ ಕಳಿಸ್ತಾ ಇರಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಮತ್ತಷ್ಟು ನಿಮ್ಮ ನೆನಪಿನ ಆಳದಿಂದ ಇನ್ನೆಷ್ಟು ಸೋಜಿಗದ ಸಂಗತಿಗಳು ಹೊರಬರಲಿ ಅಂತ ಹೇಳ್ತಾ ನಿಮಗೋಸ್ಕರ ಈ ಸುಂದರವಾದ ಗೀತೆ ಮೂಡಿ ಬರ್ತಾ ಇದೆ. ಜಾಹೀರಾತಿನ ನಂತರ
1: सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, वंदे मातरम.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ ಆಗಿದೆ 4:40 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಿಮ್ಮ ನೆನಪುಗಳೇನಾದರೂ ಇದ್ರೆ, ಬಾಲ್ಯದ ನೆನಪುಗಳಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿದೆ. ಮತ್ತಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಗಾಯತ್ರಿ ಪೈ ಕುಮಟಾದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಬ್ರಿಟಿಷರಿಂದ ಮುಕ್ತಿ ಪಡೆದ ದಿನ ಇದು, ಒಂದೇ ಮಾತರಂ ಹಾಡುಗಳು ನೀಡಿದ್ದು ನಿಜವಾದ ರಾಷ್ಟ್ರೀಯ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಶಿಕಲಾ ತಾವರೆಕೆರೆಯಿಂದ ಹೇಳ್ತಿದ್ದಾರೆ, ಆಗ ನಾನು ಬಹಳ ಚಿಕ್ಕವಳಾಗಿದ್ದೆ, ಕಾಲಿಲ್ಲದ ಕಾರಣ ನನಗೆ ಸ್ವಾತಂತ್ರ್ಯ ದಿನ ಶಾಲೆಯಲ್ಲಿ ಆಚರಿಸಲಿಕ್ಕೆ ಹೋಗೋಕ್ಕೆ ಆಗ್ತಿರಲಿಲ್ಲ. ನಾನು ಹೋಗದ ಕಾರಣ ಸ್ವಾತಂತ್ರ್ಯ ದಿನದಲ್ಲಿ ವಿತರಿಸುವ ಸಿಹಿ ಮಿಠಾಯಿಯನ್ನು ನನಗಾಗಿ ಎತ್ತಿಡ್ತಾ ಇದ್ರಿಂದ ಮರುದಿನ ನನಗೆ ಕೊಡ್ತಾ ಇದ್ರು. ಈಗಲೂ ನನಗೆ ಅದು ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ. ಯಾರಿದು, ನಮಗೆ ಇಂಡಿಪೆಂಡೆನ್ಸ್ ಡೇ ಬಂದಾಗ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತಾ ಇರಲಿಲ್ಲ, ಆಗ ತುಂಬ ಕೊಡ್ತಿದ್ರು, ಆಗ ತುಂಬ ಖುಷಿ ಆಗ್ತಿತ್ತು ಅಂತ ಸೀತಾರಾಮ್ ಕಿರ್ಕೋಡ್ದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನೂ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ರಾಜು ಮೇಲ್ಗಿರಿ, ರಾಜೇಶ್, ಹಕೀಂ, ಅಜಯ್, ಕದಂ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಆಗಸ್ಟ್ 15 ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಮರೆಯಲಾರದ ಸುಂದರ ನೆನಪು. ಅಂದು ಶಾಲೆಯಲ್ಲಿ ಧ್ವಜಾರೋಹಣ, ಮೆರವಣಿಗೆ, ದೇಶಭಕ್ತಿ ಗೀತೆಗಳು, ನೃತ್ಯ ಕಾರ್ಯಕ್ರಮಗಳು, ಭಾಷಣ ಸ್ಪರ್ಧೆಗಳು ಮತ್ತು ಅಂತಿಮವಾಗಿ ಸಿಗುತ್ತಿದ್ದ ಚಾಕ್ಲೇಟ್ ಅಥವಾ ಸಿಹಿಯ ಸಂಭ್ರಮಿಸಿದ ನೆನಪು ಇನ್ನೂ ಮನಸ್ಸಿಂದ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸ್ವಾತಂತ್ರ್ಯ ದಿನದ ಸವಿ ನೆನಪನ್ನು ಹಂಚಿಕೊಳ್ಳಿ ನಮ್ಮ ಜೊತೆ ಅಂತ ಹೇಳ್ತಿದ್ದೆ. ಬಹಳಷ್ಟು ಕೇಳುಗರು ನಮ್ಮ ಜೊತೆ ಅವರ ಸವಿ ನೆನಪನ್ನು ಹಂಚಿಕೊಂಡ್ರು. ಹಾಗೆಯೇ ಇನ್ನೊಬ್ಬರು ಸಂದೇಶ ಕಳಿಸಿದ್ದಾರೆ, ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾವು ಚಿಕ್ಕವರಿರುವಾಗ ಸ್ವಾತಂತ್ರ್ಯ ದಿನದ ಹಿಂದಿನ ದಿನದಲ್ಲಿ ಶಾಲೆಯಲ್ಲಿ ಸಗಣಿ ತಂದು ಸಾರಿಸಿ ರಂಗೋಲಿ ಹಾಕಿ ಭಾರತದ ನಕ್ಷೆ ಬಿಡಿಸಿ ಹೂಗಳನ್ನು ಹಾಕಿ ಅಲಂಕರಿಸಿ ರೆಡಿ ಮಾಡ್ತಾ ಇದ್ವಿ. ಅದರ ನೆನಪು ಮರೆಯೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 4:53. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂಥ ಸಮಯ ಬಂದಿದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಹಾಗೂ ಭಾರತೀಯರಿಗೂ 80th ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ನಮಸ್ಕಾರ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್ FM ರೇನ್ಬೋ 5:01:40 ಗೊತ್ತಿದೆ ನಿಮಗೆ. ಈ ಹೊತ್ತಿನಲ್ಲಿ ಎಲ್ಲರೂ ಜೊತೆಯಾಗೋ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. August 15 ಶನಿವಾರ ಎಲ್ಲರೂ ಜೊತೆಯಾಗಿ ಮಾತಾಡ್ತಾ ಇದ್ದೀವಿ. ನಮ್ಮ ಭಾರತ ಸ್ವಾತಂತ್ರ್ಯ ದಿವಸವನ್ನ ಹೆಮ್ಮೆಯಿಂದ ಆಚರಿಸುವಂತಹ ದಿನ ಇವತ್ತು. ನನ್ನ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ, ಆಕಾಶವಾಣಿಯ ಬಾಂಧವರೆಲ್ಲರಿಗೂ ಕೂಡ ನಿಮ್ಮ ಮಮತ ಹೇಳ್ತಾ ಇರುವಂತಹ ಸ್ವಾತಂತ್ರ್ಯ ದಿನದ ಪ್ರೀತಿಯ ಶುಭಾಶಯಗಳು. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವಿಶೇಷವಾದ ಪಯಣದಲ್ಲಿ ಜೊತೆಯಾಗ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ನಾವು ಭಾರತೀಯರು, ನಮ್ಮ ಭಾರತ ಎಷ್ಟರ ಮಟ್ಟಿನ ಪಯಣವನ್ನು ಸಾಧಿಸಿ ಇಲ್ಲಿಯವರೆಗೂ ನಡೆದು ಬಂದಿದೆ, ಮುಂದೆ ಕೂಡ ನಡೆದು ಸಾಗ್ತಿರುತ್ತೆ. ಅತೀವವಾದಂತಹ ಹೆಮ್ಮೆ, ಪ್ರೇಮ ನಮಗೆ ನಮ್ಮ ದೇಶದ ಕಡೆಗೆ, ನಮ್ಮ ಮಣ್ಣಿನ ಕಡೆಗೆ. ನಮ್ಮ ದೇಶ, ನಮ್ಮ ಭಾರತ ಇಡೀ ವಿಶ್ವದಲ್ಲೇ ಬಹಳ ವಿಶೇಷವಾದಂತಹ ದೇಶ, ಹೌದಲ್ವಾ? ಹಾಗೆ ನಮ್ಮ ದೇಶವನ್ನು ಗುರುತಿಸುವಂತಹ ಪ್ರತಿಯೊಂದು ಚಿಹ್ನೆಯೂ ಕೂಡ, ಪ್ರತಿನಿಧಿಸುವ ಪ್ರತಿಯೊಂದು ವಿಷಯವೂ ಕೂಡ ಅಷ್ಟೇ ವಿಶಿಷ್ಟವಾದದ್ದು, ವಿಶೇಷವಾದದ್ದು, ವಿಭಿನ್ನವಾದದ್ದು, ಹೆಮ್ಮೆಯಿಂದ, ಸಂಸ್ಕೃತಿಯಿಂದ ಕೂಡಿರುವಂಥದ್ದು. ಅವುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹೆಮ್ಮೆಯಿಂದ ಎದೆಯುಬ್ಬಿಸಿ ಹೇಳುವಂಥದ್ದು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ. ತ್ರಿವರ್ಣ ಧ್ವಜ, ತಿರಂಗ, ಹೆಸರು ಕೇಳ್ತಾ ಇದ್ದ ಹಾಗೆ ಕಣ್ಣಿನ ಆ ಒಂದು ಚಿತ್ರಪಟಲದಲ್ಲಿ ಹಾರಾಡ್ತಾ ಇರುವಂತಹ ನಮ್ಮ ಭಾರತದ ಚಂದದ ಕೇಸರಿ ಬಿಳಿ ಹಸಿರಿನ ಮಧ್ಯದಲ್ಲಿ ಚಕ್ರವನ್ನು ಹೊಂದಿರುವಂತಹ ಬಾವುಟ ಮುಗಿಲೆತ್ತರದಲ್ಲಿ ಹಾರ್ತಾ ಇರುವಂಥದ್ದು ಕಾಣಿಸ್ತಿರ್ಬೇಕಲ್ವಾ? ಇಂತಹ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ಸಾಗಿ ಬಂದ ಹಾದಿ ಎಲ್ಲರಿಗೂ ಕೂಡ ಗೊತ್ತಿಲ್ಲ. ಈ ಒಂದು ಧ್ವಜ ಒಂದೇ ರಾತ್ರಿಯಲ್ಲಿ ಸಿದ್ಧಗೊಂಡಿದ್ದಲ್ಲ ರೀ. ಪ್ರತಿಯೊಂದು ಹಂತ ಕೂಡ ನಮ್ಮ ದೇಶದ ಜಾಗೃತಿ ಸ್ವಾತಂತ್ರ್ಯ ಸಂಗ್ರಾಮದ ಹಂತಗಳನ್ನು ಪ್ರತಿನಿಧಿಸ್ತಾ ಸಾಗಿ ಬಂದಿದೆ. ಆ ಎಲ್ಲ ಹಾದಿಗಳ ಬಗ್ಗೆ ತಿಳಿಯುತ್ತಾ ಮಾತಾಡ್ತಾ ಸಾಗೋಣ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ, ನಿಮ್ಮ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಹೀಗನ್ಸುತ್ತೆ ನಿಮ್ಮ ಮನಸ್ಸಿಗೆ ಅಂತ ತಿಳಿಸ್ಬೇಕು ಅಂದರೆ 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ರವಾನೆ ಮಾಡಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ಕನ್ನಡ ಕಾಮನವೆಲ್ಲು 101.3 ಮೆಗಾಹರ್ಟ್ಸ್.

0: ಎಂದು ನಿಂದೆ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಭಾರತದ ತ್ರಿವರ್ಣ ಧ್ವಜ ಸಾಗಿ ಬಂದ ವಿಕಸನದ ಪಯಣದ ಬಗ್ಗೆ ಮಾತಾಡೋಣ ಇವತ್ತು ಅಂತ ಹೇಳಿದ್ದೆ. ನಾನ್ಸ್ಟಾಪ್ ಸಂಜೆಯಲ್ಲಿ ನಮ್ಮ ಮೊದಲನೆಯ ಹೆಜ್ಜೆ ಕಾಣಸಿಗೋದು 1904ರಲ್ಲಿ. ಪ್ರಥಮ ವಿನ್ಯಾಸವನ್ನ ಮಾಡಿದವರು ಸಿಸ್ಟರ್ ನಿವೇದಿತಾ, ಸ್ವಾಮಿ ವಿವೇಕಾನಂದರ ಶಿಷ್ಯೆಯವರು. ಹಳದಿ ಮತ್ತು ಕೆಂಪು ಬಣ್ಣಗಳ ಹಿನ್ನೆಲೆಯಲ್ಲಿ ವಜ್ರಾಯುಧ ಹಾಗೂ ಬಿಳಿ ಕಮಲದ ಚಿಹ್ನೆಯನ್ನ ಒಳಗೊಂಡಿದ್ದಂತಹ ಧ್ವಜವನ್ನ ಇವರು ವಿನ್ಯಾಸಗೊಳಿಸಿದ್ರು. ಈ ಒಂದು ಧ್ವಜದ ಹಿನ್ನೆಲೆ ಭಾರತದ ರಾಷ್ಟ್ರೀಯತೆಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಆಯಾಮವನ್ನ ಸೂಚನೆ ಮಾಡ್ತಾ ಇತ್ತು. 2 ವರ್ಷಗಳ ತರುವಾಯ ಅಂದರೆ 1906ರಲ್ಲಿ ಸ್ವದೇಶಿ ಚಳುವಳಿ ಮತ್ತು ಕಲ್ಕತ್ತಾ ಧ್ವಜದತ್ತ ನಮ್ಮ ದೃಷ್ಟಿ ನೆಡಬೇಕಾಗತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಅಂದರೆ 1906ರಲ್ಲಿ ಕಲ್ಕತ್ತಾದ ಪಾರಸಿ ಬಾಗಾನ್ ಚೌಕದಲ್ಲಿ ಈ ಒಂದು ಧ್ವಜವನ್ನು ಹಾರಿಸಲಾಯಿತು. ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಕಾನುಂಗೋ ಅವರು ಈ ಒಂದು ಧ್ವಜವನ್ನು ವಿನ್ಯಾಸಗೊಳಿಸಿದ್ರು. ಈ ಒಂದು ಧ್ವಜದಲ್ಲಿ ಏನೇನಿತ್ತು ಗೊತ್ತಾ? 8 ಕಮಲದ ಹೂವುಗಳಿತ್ತು, ವಂದೇ ಮಾತರಂ ಅನ್ನುವಂತಹ ಬರಹ ಇತ್ತು, ಸೂರ್ಯ ಮತ್ತು ಚಂದ್ರನ ಚಿಹ್ನೆಗಳನ್ನ ನಾವು ಈ ಧ್ವಜದಲ್ಲಿ ಕಾಣ್ತಾ ಇದ್ವಿ. ಮತ್ತಷ್ಟು ವಿಶೇಷ ವಿಚಾರಗಳಿದೆ, ತಿಳ್ಕೊಳ್ಳೋಣ. ಧ್ವಜದ ವಿಕಸನದ ಪಯಣದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಿಮ್ಮ ಕನ್ನಡ ಕಾಮನಬಿಲ್ಲು 101.3 MHz ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶದ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕಾ? 9408091013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಾಟ್ಸ್ಆ್ಯಪ್ ಮುಖಾಂತರ ಮಾತ್ರ ಸಂದೇಶ ಬಂದು ತಲುಪೋದು. ಬೇಗ ಬೇಗ ಸಂದೇಶ ಕಳಿಸಿ, ನಿಮ್ಮ ಮಾತನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಳಿ. ಬಾವುಟದ ವಿಕಸನದ ಪಯಣವನ್ನ ಮಾತಾಡ್ತಾ ಸಾಕ್ತಾ ಇದ್ದೀವಿ ಈ ಹೊತ್ತಲ್ಲಿ ಕನ್ನಡ ಕಾಮನ್ ಬಿಲ್ಲು 101.3 MHz.

ನಮ್ಮ ತ್ರಿವರ್ಣ ಧ್ವಜದ ವಿಕಸನದ ಪಯಣದ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ದೀವಿ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ನಲ್ಲಿ 1907 ಸಮಯ ಅದು. ಆಗ ಒಡಮೂಡಿ ಬಂದದ್ದೆ ಸಪ್ತರ್ಷಿ ಧ್ವಜ. ಹೌದು, ಮೇಡಂ ಭೀಕಾಜಿ ಕಾಮ ಅವರು ವಿನ್ಯಾಸಗೊಳಿಸಿದ ಧ್ವಜ ಇದು. ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ನಡೆದಿತ್ತು ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ. ಆ ಒಂದು ಸಮಯದಲ್ಲಿ ಕ್ರಾಂತಿಕಾರಿ ಮೇಡಂ ಭೀಕಾಜಿ ಕಾಮ ಅವರು ಭಾರತದ ಧ್ವಜವನ್ನು ಹಾರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ವಾತಂತ್ರ್ಯದ ಧ್ವನಿಯನ್ನು ಮೊಳಗಿಸೋದಕ್ಕೆ ಕಾರಣರಾದರು. ಇದನ್ನ ಸಪ್ತರ್ಷಿ ಧ್ವಜ ಅಂತ ಕರೆಯಲಾಗುತ್ತೆ. ಭಾರತದ ಈ ಒಂದು ತ್ರಿವರ್ಣ ಧ್ವಜ ಸಾಗಿ ಬಂದಿರೋ ಹಾದಿಯ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ದೀವಿ ಈ ಹೊತ್ತಿನಲ್ಲಿ ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ ಈ ಹೊತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ. ಇದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
7: ಐದು ಗಂಟೆ 34 ನಿಮಿಷ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ತ್ರಿವರ್ಣ ಧ್ವಜ ವಿಕಸನಗೊಂಡ ಹಾದಿಯ ಬಗ್ಗೆ ಮಾತಾಡ್ತಾ ಸಾಗಿ ಬರ್ತಾ ಇದ್ದೀವಿ. ಇದು ಕನ್ನಡ ಕಾಮನಬಿಲ್ಲು 101.3 MHz. ಹೋಮ್ ರೂಲ್ ಚಳವಳಿ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೂ ಖಂಡಿತವಾಗ್ಲೂ ನೆನಪಿದ್ದೇ ಇರುತ್ತೆ. ಅನಿಬಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಅವರು ಈ ಒಂದು ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಅದು 1917ರ ಸಮಯ. ಆ ಸಮಯದಲ್ಲಿ ಬಳಸಲಾಗಿದ್ದ ಧ್ವಜದಲ್ಲಿ ಕೆಂಪು ಮತ್ತು ಹಸಿರು ಪಟ್ಟೆಗಳಿದ್ವು. ಯೂನಿಯನ್ ಜಾಕ್ ಎತ್ತು, 7 ನಕ್ಷತ್ರಗಳು ಹಾಗೂ ಚಂದ್ರ ಇವೆಲ್ಲ ಕೂಡ ಈ ಒಂದು ಧ್ವಜದಲ್ಲಿ ರಾರಾಜಿಸ್ತಿದ್ವು. ನಮ್ಮ ತಾಯ್ನಾಡನ್ನ ಈ ಒಂದು ಧ್ವಜ ಗುರುತಿಸುವ ಹಾಗೆ ನಾವು ವಿನ್ಯಾಸಗೊಳಿಸಿದಂತಹ ಧ್ವಜವನ್ನು ಬಳಸಲಾಗ್ತಾ ಇತ್ತು. ಮತ್ತಷ್ಟು ಮಾತುಕತೆ ಇದೆ, ಮತ್ತಷ್ಟು ವಿಚಾರಗಳಿದೆ. ಮುಗಿಲೆತ್ತರಕ್ಕೆ ಹಾರುವ ನಮ್ಮ ಭಾರತದ ತ್ರಿವರ್ಣ ಧ್ವಜದ ಕಥೆಯನ್ನ ತಿಳ್ಕೊಳ್ತಾ ಸಾಗ್ತಾ ಇದೀವಿ. FM ರೇನ್ಬೋ 101.3 MHz ನಲ್ಲಿ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ. ಸಂದೇಶ ಕಳಿಸ್ಕೊಡೋದಾದ್ರೆ 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

ತ್ರಿವರ್ಣ ಧ್ವಜದ ಇತಿಹಾಸವನ್ನು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಕಲಿತಾ ಕಲಿತಾ ಸಾಕ್ತಾ ಇದ್ದೀವಿ ನಾವು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಮುಡಿಬರ್ತಾ ಇರುವಂತಹ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೀಗ ಬಂದಿದ್ದೇವೆ 1921 ಈಗಿನ ಧ್ವಜದ ವಿನ್ಯಾಸಕ್ಕೆ ಒಂದು ಬಲವಾದ ಅಡಿಪಾಯ ಸಿಕ್ಕಿದ್ದು 1921 ಅಂತಾನೆ ಹೇಳಬಹುದು. ಈಗ ಈ ಒಂದು ಪ್ರದೇಶವನ್ನ ವಿಜಯವಾಡ ಅಂತ ಕರೆಯಲಾಗುತ್ತೆ. ಅದು ಆಗ ಬಿಜವಾಡ. ಅಲ್ಲಿ ನಡೆದಂತಹ ರಾಷ್ಟ್ರೀಯ ಅಧಿವೇಶನದಲ್ಲಿ ಈ ಒಂದು ಧ್ವಜದ ವಿನ್ಯಾಸ ಮೊದಲ ರೂಪವನ್ನ ಪಡ್ಕೊಳ್ತು. ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ನೆಚ್ಚಿನ ಪಿಂಗಳಿ ವೆಂಕಯ್ಯ ಅವರು ಈ ಒಂದು ಧ್ವಜವನ್ನ ವಿನ್ಯಾಸಗೊಳಿಸಿದ್ರು. ಆ ಒಂದು ಧ್ವಜದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಿಳಿ ಪಟ್ಟೆಯನ್ನ ಸೇರಿಸಿ ಅದರ ಜೊತೆಯಲ್ಲಿ ಸ್ವಾವಲಂಬನೆಯ ಸಂಕೇತವಾಗಿರುವಂತಹ ಚರಕವನ್ನ ಅಂದರೆ ರಾಟೆಯನ್ನ ಸೇರಿಸೋದಕ್ಕೆ ಸೂಚನೆಯನ್ನ ನೀಡಿದ್ರು. ಆ ಒಂದು ಸಮಯದಲ್ಲಿ 1931 ಅಂದರೆ 10 ತರುವಾಯ ಈ ಒಂದು ಧ್ವಜವನ್ನ ಭಾರತೀಯ ರಾಷ್ಟ್ರೀಯ ಧ್ವಜದ ರೀತಿಯಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ರಾಟೆ ಇರುವ ತ್ರಿವರ್ಣ ಧ್ವಜವನ್ನ ಸ್ವಾತಂತ್ರ್ಯ ಹೋರಾಟಗಾರರ ಪರವಾಗಿ ಅಧಿಕೃತವಾಗಿ ಅಂಗೀಕಾರ ಮಾಡಲಾಯಿತು. ಮುಂದಿನ ಹಾದಿ ಖಂಡಿತ ತಿಳಿಸ್ತೇನೆ. ಕೇಳ್ತಾ ಇರಿ, ಜೊತೆಯಾಗಿರಿ FM ರೇನ್ಬೋ 101.3 MHz. ಇದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಮ್ಮ ಭಾರತದ ಬಾವುಟ ವಿಕಸನಗೊಂಡ ಹಾದಿಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈ ಹೊತ್ತಲ್ಲಿ ನಿಮ್ಮ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಎಷ್ಟೆಲ್ಲ ಹಾದಿಯನ್ನ ಸಾಗಿ ಬಂದದೆ ಅಂತ ತಿಳಿತಾ ತಿಳಿತಾ ಸ್ವಾತಂತ್ರ್ಯದ ನಂತರದ ದಿನಕ್ಕೆ ಕಾಲಿಟ್ವಿ. 1947 ಜುಲೈ 22 ಸ್ವಾತಂತ್ರ್ಯದ ಘಳಿಗೆ ಹತ್ತಿರವಾಗ್ತಾ ಬಂತು. ಆ ಒಂದು ಸಮಯದಲ್ಲಿ ಸಂವಿಧಾನ ರಚನಾ ಸಭೆ ರಾಷ್ಟ್ರಧ್ವಜ ವಿನ್ಯಾಸವಾಗಬೇಕು ಅಂತ ಹೇಳಿ ಒಂದು ಪ್ರತ್ಯೇಕವಾದ ಸಮಿತಿಯನ್ನ ರಚನೆ ಮಾಡಿತು. ಆ ಒಂದು ಸಮಯದಲ್ಲಿ 1931 ಸಮಯದಲ್ಲಿ ವಿನ್ಯಾಸಗೊಳಿಸಲಾಗಿತ್ತಲ್ಲ ಕೇಸರಿ ಬಿಳಿ ಹಸಿರು ಆ ಒಂದು ತ್ರಿವರ್ಣ ಧ್ವಜದ ಬಣ್ಣಗಳನ್ನೇ ಉಳಿಸಿಕೊಂಡು ಮಧ್ಯದಲ್ಲಿದ್ದಂತಹ ರಾಟೆ ಅಂದರೆ ಚರಕದ ಬದಲಾಗಿ ಅಶೋಕ ಚಕ್ರವನ್ನ ಸೇರಿಸುವುದಕ್ಕೆ ಶಿಫಾರಸು ಮಾಡಲಾಯಿತು. ಈ ಒಂದು ಅಶೋಕ ಚಕ್ರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಸಾರನಾಥದ ಅಶೋಕ ಸ್ತಂಭದಿಂದ ಪಡೆಯಲಾಗಿದೆ ಈ ಒಂದು ಸಂಕೇತ. 24 ಕಡ್ಡಿಗಳ ಅಶೋಕ ಚಕ್ರ ಭಾರತದ ಪ್ರಾಚೀನ ಧರ್ಮ, ನ್ಯಾಯ ಮತ್ತು ಸಾರ್ವಕಾಲಿಕ ಪ್ರಗತಿಯ ಸಂಕೇತವಾಗಿದೆ. ಈ ಒಂದು ಧ್ವಜವನ್ನ ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜವಾಗಿ ಸ್ವೀಕಾರ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ಎಂದೆಂದಿಗೂ ಮುಗಿಲೆತ್ತರದಲ್ಲಿ ಹಾರಾಡ್ತಾನೆ ಇರುತ್ತೆ ನಮ್ಮ ಭಾರತದ ತ್ರಿವರ್ಣ ಧ್ವಜ.

ನಮ್ಮ ಹೆಮ್ಮೆಯ ಭಾರತದ ಬಾವುಟ ವಿನ್ಯಾಸವಾದಂತಹ ವಿಕಸನದ ಹಾದಿಯನ್ನು ತಿಳ್ಕೊಂಡ್ವಿ. ನಮ್ಮ ತ್ರಿವರ್ಣ ಧ್ವಜದಲ್ಲಿ ಇರುವಂತಹ ಆ ಕೇಸರಿ ಧೈರ್ಯ ತ್ಯಾಗ ಮತ್ತು ಸಮರ್ಪಣಾ ಭಾವದ ನೆನಪಾದರೆ ಬಿಳಿ ಶಾಂತಿ ಸತ್ಯ ಮತ್ತು ಪಾವಿತ್ರತೆಯ ಸಂಕೇತವಾಗಿದೆ. ಸಮೃದ್ಧಿ ಬೆಳವಣಿಗೆ ಮತ್ತು ಪ್ರಕೃತಿಯೊಂದಿಗಿನ ಸಾಮರಸ್ಯದ ಸಂಕೇತವಾಗಿ ಹಸಿರು ಬಣ್ಣವಿದ್ದರೆ ಧರ್ಮ ನ್ಯಾಯ ಸಾತತ್ಯ ಮತ್ತು ರಾಷ್ಟ್ರದ ನಿರಂತರ ಪ್ರಗತಿಯ ಸಂಕೇತವಾಗಿದೆ 24 ಕಡ್ಡಿಗಳ ಅಶೋಕ ಚಕ್ರ. ನಮ್ಮ ಹೆಮ್ಮೆಯ ಭಾರತದ ಧ್ವಜಕ್ಕೆ ನಮಸ್ತ. ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಸಂದೇಶ ಕಳುಹಿಸಿಕೊಟ್ಟವರು ಯಾರು ನೋಡೋದಾದರೆ ಬಂದಿದೆ ಸಂದೇಶ ಬಿ ಕೆ ಶಿವಕುಮಾರ್ ಅವರದ್ದು. ನಂತರ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಸೋಮನಾಥ ಮತ್ತು ಕಲ್ಪಶ್ರೀ ಅವರ ಸಂದೇಶ ಗುರುಸಿದ್ದಾಪುರದಿಂದ ಬಂದು ತಲುಪಿತ್ತು. ಹರೀಶ್ ಅವರ ಸಂದೇಶ ಮಲ್ಲೇಶ್ವರಂನಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ರಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮ್ಮ ಧ್ವಜ ನಮ್ಮ ಹೆಮ್ಮೆ, ಧ್ವಜವನ್ನು ಸದಾ ಗೌರವಿಸೋಣ, ಆರಾಧಿಸೋಣ. ನಮ್ಮ ಭಾರತವನ್ನು ಉನ್ನತ ಮಟ್ಟದಲ್ಲಿ ನಾವು ಕಾಣೋದಕ್ಕೆ ಎಲ್ಲರೂ ಒಟ್ಟಾಗಿ ಪ್ರಯತ್ನಿಸೋಣ. ಇದು FM ರೇನ್ಬೋ 101.3 MHz. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದೂ ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು, ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ. ಈ ಮಾತುಗಳನ್ನು ಅವರು 37ನೇ ಸ್ವಾತಂತ್ರ್ಯ ದಿನಕ್ಕೆ ಹೇಳಿದ್ದು.
1: ಹಲವು ಶತಮಾನಗಳ ಹಿಂದೆ ಭರತಖಂಡದ ನಮ್ಮ ಪೂರ್ವಿಕರು ರಾಷ್ಟ್ರದ ಹಿತವನ್ನು ಮರೆತು ಮಿತಿಮೀರಿದ ಅಧಿಕಾರ ಲಾಲಸೆಯಿಂದಲೂ, ಜಾತಿ ಮತಗಳ ದ್ವೇಷದಿಂದಲೂ ಪರಸ್ಪರ ಕಚ್ಚಾಡಿ ವಿದೇಶಿಯರ ಆಕ್ರಮಣಕ್ಕೆ

0: ಆಮಂತ್ರಣ ನೀಡಿದರು. ಒಗ್ಗಟ್ಟು ತಪ್ಪಿದ ಈ ದೇಶವನ್ನು ಒಬ್ಬರಾದ ಮೇಲೆ ಇನ್ನೊಬ್ಬರಂತೆ ವಿವಿಧ ವಿದೇಶಿಯರು 1000 ವರ್ಷಗಳಿಗಿಂತ ಮೇಲ್ಪಟ್ಟು ಆಳಿದರು. ಜಗತ್ತಿನ ಇನ್ಯಾವ ದೇಶವೂ ಕೂಡ ಇಷ್ಟೊಂದು ದೀರ್ಘಕಾಲ ಪರಕೀಯರ ಆಳ್ವಿಕೆಯನ್ನು ಸಹಿಸಿಕೊಂಡು ತೆಪ್ಪಗಿರಲಿಲ್ಲವೆಂದು ಹೇಳಿದರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಈ ಒಂದು ಐತಿಹಾಸಿಕ ಕಟ್ಟು ಸತ್ಯ ಭಾರತ ಉಪಖಂಡದ ಜನರ ಕೆಲವು ಕನಿಷ್ಠ ಗುಣಗಳನ್ನು ದೌರ್ಬಲ್ಯಗಳನ್ನು ಸೂಚಿಸುತ್ತದೆ. ಪರಕೀಯರು ದಂಡೆತ್ತಿ ಬಂದಾಗಲೆಲ್ಲ ದೇಶದ್ರೋಹಿಗಳಾದ ನಮ್ಮವರೇ ಸ್ವಾರ್ಥ ಸಾಧನೆಗಾಗಿ ಪರಕೀಯರೊಡನೆ ಸಾಮೀಲಾಗಿದ್ದ ಪ್ರಸಂಗಗಳು ಈ ದೇಶದ ಇತಿಹಾಸದಲ್ಲಿ ಯಥೇಚ್ಛವಾಗಿವೆ. ಈಗಲೂ ಈ ದೇಶದಲ್ಲಿ ಅಲ್ಲಲ್ಲಿ ರಾಷ್ಟ್ರದ್ರೋಹಿಗಳು ತಮ್ಮ ಕೈವಾಡವನ್ನು ನಡೆಸುತ್ತಾ ಇದ್ದಾರೆ. ಬ್ರಿಟಿಷರ ಆಳ್ವಿಕೆ ಈ ದೇಶದಲ್ಲಿ ನೆಲೆಗೊಂಡ ನಂತರ ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳು ನಮ್ಮ ರಾಷ್ಟ್ರದ ವಿದ್ಯಾವಂತ ಜನರ ಮೇಲೆ ಪರಿಣಾಮವನ್ನು ಉಂಟು ಮಾಡಿದ್ದವು. ಪ್ರಜ್ಞಾವಂತರಾದ ಭಾರತೀಯರು ರಾಷ್ಟ್ರದ ದುಸ್ಥಿತಿಯನ್ನು ಕಂಡು ಮನಮರಿಗೆ ರಾಷ್ಟ್ರದ ಆಗುಹೋಗುಗಳ ವಿಚಾರದಲ್ಲಿ ಚಿಂತಿಸತೊಡಗಿದರು. ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು ಎಚ್ಚೆತ್ತು ಜಾಗೃತರಾದರು. ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗೆ ರಾಷ್ಟ್ರಭಕ್ತಿ ಉಕ್ಕಿ ಹರಿಯುವಂತಾಯಿತು. ತಾವೆಲ್ಲರೂ ಒಂದೇ ರಾಷ್ಟ್ರದ ಪ್ರಜೆಗಳೆಂಬ ಭಾವನೆ ರಾಷ್ಟ್ರದ ಜನರಲ್ಲಿ ಮೂಡಿಬಂತು. ಜಗತ್ತಿನ ಇತಿಹಾಸದಲ್ಲಿ ಯಾರೂ ಕೇಳದ ಎಂದೂ ನಡೆಯದ ಒಂದು ಅಹಿಂಸಾತ್ಮಕ ಆಂದೋಲನ ಗಾಂಧೀಜಿಯವರ ನಾಯಕತ್ವದಲ್ಲಿ ಆರಂಭವಾಯಿತು. ಸತ್ಯ ಅಹಿಂಸೆಗಳು ಆಂದೋಲನದ ಅಸ್ತ್ರಗಳಾಗಿದ್ದವು. ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯನ್ನು ಸೇರಿದರು. ಲಕ್ಷಾಂತರ ಜನರ ಶ್ರಮ, ತ್ಯಾಗ, ಬಲಿದಾನಗಳಿಂದ 1947 ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಅದುವರೆಗೆ ಒಂದಾಗಿದ್ದ ದೇಶ ಇಬ್ಭಾಗ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಹೆಸರಿನಲ್ಲಿ 2 ರಾಷ್ಟ್ರಗಳು ಹುಟ್ಟಿದವು. ನಾನು 1932 ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡಿದ್ದರೂ ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು, ಘನತೆ, ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರಿಗೆ ಶಾಸಕರಾಗಬೇಕೆಂಬ ಆಸೆ ಇರಲಿಲ್ಲ, ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆ ಇರಲಿಲ್ಲ, ರಾಜಕಾರಣದಿಂದ ಹಣ ಗಳಿಸಬೇಕೆಂಬ ದುರಾಸೆ ಇರಲಿಲ್ಲ. ಅವರು ಮಾತೃಭೂಮಿಯ ಬಿಡುಗಡೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯ ಲಭಿಸಿದ ಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಆರ್ಥಿಕ ಪ್ರಗತಿಯೇನೋ ಜರುಗಿದೆ, ಆದರೆ ರಾಷ್ಟ್ರದ ಬಡತನ ನಿವಾರಣೆ ಆಗುವುದು ಬಹುದೂರದ ಕನಸೆಂದು ಕಾಣುತ್ತದೆ. ದೇಶದಲ್ಲಿ 50% ಜನರು ಇನ್ನೂ ಕಡುಬಡವರಾಗಿಯೇ ಉಳಿದಿದ್ದಾರೆ. ರಾಷ್ಟ್ರವು ಹಲವು ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ದಿನೇ ದಿನೇ ಹೆಚ್ಚುತ್ತಿರುವ ಸಮಸ್ಯೆಗಳಿಗೆ ಕಾರಣವೇನೆಂಬುದನ್ನು ಅರಿತುಕೊಳ್ಳಲು ಜನರು, ಜನನಾಯಕರು ಆತ್ಮಶೋಧನೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು, ಅವರ ಜೀವನದಲ್ಲಿ ಒಂದು ಆದರ್ಶವಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ರಾಷ್ಟ್ರಭಕ್ತಿ ಇವುಗಳು ಮಾಯವಾಗುತ್ತಾ ಇವೆ. ಸತ್ಯವನ್ನು ನಿರ್ಭಯವಾಗಿ ನುಡಿಯುವ ಧೈರ್ಯವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ರಾಷ್ಟ್ರದಲ್ಲಿ ಉದ್ಭವಿಸಿರುವ ಹಲವು ಸಮಸ್ಯೆಗಳನ್ನು ದಿಟ್ಟತನದಿಂದ ಬಗೆಹರಿಸಲು ನಮಗೂ ನಮ್ಮ ರಾಷ್ಟ್ರದ ಮುಂದಾಳುಗಳಿಗೂ ಸಹ ಭಗವಂತನು ಸದ್ಬುದ್ಧಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಹಾರೈಸುತ್ತೇನೆ.
1: 37ನೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪ ಅವರು ಹೇಳಿದ್ದ ಮಾತುಗಳನ್ನು ನಾವು ಇಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೃತ್ಸ್ನೇಹಿ ದೇಶೆ ಅಶೀತಿತಮಸ್ಯ ಸ್ವತಂತ್ರತಾ ದಿವಸಸ್ಯ ಮಹೋಲ್ಲಾಸೇನ ಆಚರಣಂ. ರಕ್ತದುರ್ಗೆ ತಾವತ್ ಪ್ರಧಾನಮಂತ್ರಿಣಾ ವಿಹಿತಂ ರಾಷ್ಟ್ರಧ್ವಜಾರೋಹಣಂ. ರಕ್ತದುರ್ಗೆ ಪ್ರಪ್ರಥಮತಯಾ ಜಾತಂ ವಂದೇ ಮಾತರಮಿತಿ ರಾಷ್ಟ್ರೀಯ ಗೀತಸ್ಯ ಸಸ್ವರ ಗಾನಂ. ಪ್ರಧಾನಮಂತ್ರಿಣಾ ನಿರ್ಧನ ಮಧ್ಯಮ ವರ್ಗೀಯ ಕುಟುಂಬಾನಾಂ ಕೃತೆ ನಿಶುಲ್ಕ ಪ್ರಾತಿಭಾಸಿಕ ಪ್ರಶಿಕ್ಷಣಸ್ಯ ಅಥ ಚ ಆಗಾಮಿ ವರ್ಷೆ ಕೋಟ್ಯಧಿಕ ಯುವಭ್ಯಃ ಎಐ ಕೌಶಲ ಪ್ರದಾನಸ್ಯ ಕೃತಾ ಉದ್ಘೋಷಣಾ. ಭಾರತಂ ಬಹುಭಿಃ ದೇಶೈಃಸಹ ಸಂಧಿಂ ವಿಧಾಯ ಮಹತ್ವಪೂರ್ಣ ಖನಿಜ ಕ್ಷೇತ್ರೇ ವಿಶ್ವಾಸಯುಕ್ತ ವೈಶ್ವಿಕ ಸಹಯೋಗಿತ್ವೇನ ಸಮುದೇತೀತಿ ಪ್ರಧಾನಮಂತ್ರಿಣಾ

ಯಾರೂ ಇಲ್ಲದ ಒಂಟಿತನವನ್ನ ಕೊರಗೋದ್ರ ಬದಲು ಅದನ್ನ ನಿಮ್ಮನ್ನ ನೀವು ಕಂಡುಕೊಳ್ಳುವ ಪ್ರಯಾಣವನ್ನಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನಿಮಗಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಜಗತ್ತಿನಲ್ಲಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಮೌನ ಕೂಡ ಒಂದು ಭಾಷೆಯೇ. ಕೆಲವೊಮ್ಮೆ ಆ ಮೌನದಲ್ಲೇ ನಮಗೆ ದೊಡ್ಡ ದೊಡ್ಡ ಉತ್ತರಗಳು ಸಿಗುತ್ತವೆ.

ಒಂಟಿತನ ಅನ್ನೋದು ಕೇವಲ ಶಾಪವಲ್ಲ, ಅದೊಂದು ಅವಕಾಶ. ಜಗತ್ತಿನ ಗದ್ದಲದಿಂದ ದೂರವಾದಾಗ ಮಾತ್ರ ನಮಗೆ ನಮ್ಮ ನೈಜ ಧ್ವನಿ ಕೇಳಿಸುತ್ತೆ. ಯಾರೂ ಇಲ್ಲದಿರುವುದು ಒಂಟಿತನವಲ್ಲ, ಅದು ನಮ್ಮನ್ನ ನಾವು ಭೇಟಿಯಾಗಲು ಸಿಕ್ಕ ಅಪರೂಪದ ಕ್ಷಣ. ಜಗತ್ತು ನಿಮ್ಮನ್ನ ಕೇಳಿಸಿಕೊಳ್ಳದಿದ್ದಾಗ ನಿಮ್ಮ ಆತ್ಮದೊಂದಿಗೆ ಮಾತಾಡೋದಕ್ಕೆ ಶುರು ಮಾಡಿ. ಮನಸ್ಸಿನ ಭಾರ ಇಳಿಸೋದಕ್ಕೆ ಅಳೋದು ಕೂಡ ತಪ್ಪಿಲ್ಲ. ಹೇಳಿಕೊಳ್ಳಲಾಗದ ಮಾತುಗಳು ಕಣ್ಣೀರಾಗಿ ಹರಿದಾಗ ತಡೆದು ನಿಲ್ಲಿಸಬೇಡಿ. ಅದು ನಿಮ್ಮ ದುರ್ಬಲತೆಯ ಬಲವಂತವಾಗಿ ಮುಚ್ಚಿಟ್ಟ ಭಾವನೆಗಳಿಗೆ ಮನಸ್ಸು ಕಂಡುಕೊಳ್ಳುವ ಬಿಡುಗಡೆಯ ಹಾದಿ. ನಿಮ್ಮ ಕಥೆಯನ್ನ ಕೇಳಲು ಈ ಜಗತ್ತಿಗೆ ಸಮಯ ಇಲ್ಲದೆ ಇರಬಹುದು, ಆದ್ರೆ ಆ ಕಥೆಯ ನಾಯಕ ಅಥವಾ ನಾಯಕಿ ನೀವೇ ಅನ್ನೋದನ್ನ ಯಾವತ್ತಿಗೂ ಮರೆಯಬೇಡಿ. ಯಾರೂ ಇಲ್ಲದ ಹಾದಿಯಲ್ಲಿ ನಡೆಯುವಾಗ ಸಿಗುವಂತ ಧೈರ್ಯ ಇದೆಯಲ್ಲ, ಅದು ನಿಮ್ಮ ಯಾವತ್ತಿಗೂ ಕೂಡ ಬೀಳೋದಕ್ಕೆ ಬಿಡೋದಿಲ್ಲ. ಇದಾಗಿತ್ತು ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಹಾಡು ಮಾತು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ. ಕೇಳ್ತಾ ಇರಿ ಇದು 101.3 FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ, ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5ರಿಂದ 8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ.

0: ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬೆಳಿಗ್ಗೆ ಪ್ರಭಾತ್ ಪೇರಿ ಹಾಗೂ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಲಾಗಿದೆ. ಸರ್ಕಾರಿ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದವು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಇಂದು ಬೆಳಿಗ್ಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. 80ನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ತ್ರಿವರ್ಣ ಧ್ವಜ ಹಾರಿಸಿ ಗೌರವ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರವು ವಿಶೇಷವಾದದ್ದು. ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಗೆ ದುಸ್ವಪ್ನವಾಗಿ ಕಾಡಿದರು ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶಿಕ್ಷಣ, ಕ್ರೀಡೆ, ಸಮಾಜ ಸೇವೆ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಕೌಟ್ಸ್ ಗೈಡ್ಸ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಹಾವೇರಿಯ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಸಚಿವ ರುದ್ರಪ್ಪ ಲಮಾಣಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ 2 ಶತಮಾನಗಳ ಕಾಲ ಅಸಂಖ್ಯಾತ ಭಾರತೀಯರು ನಡೆಸಿದ ನಿರಂತರ ಹೋರಾಟ ಹೋರಾಟಗಾರರ ತ್ಯಾಗ, ಧೈರ್ಯ ಮತ್ತು ಅಚಲ ಸಂಕಲ್ಪದ ಫಲವಾಗಿದೆ ಎಂದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಬನ್ನಿಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮುಖ್ಯ ಸಮಾರಂಭದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸರ್ವಶ್ರೇಷ್ಠ ಸಂವಿಧಾನ ಹಾಗೂ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ಹಲವು ಮಹನೀಯರ ದೂರದೃಷ್ಟಿಯ ಆಡಳಿತದಿಂದ ಭಾರತ ಇಂದು ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟವಾಗಿ ಹೊರಹೊಮ್ಮಿದೆ. ಮೈಸೂರು ಸಂಸ್ಥಾನದ ಅಭಿವೃದ್ದಿಗೆ ಕೊಡುಗೆ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನರು ಹಾಗೂ ರಾಜಮಾತೆಯರ ಕೊಡುಗೆ ಸ್ಮರಣೀಯ ಎಂದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ನೀಡಿದ ದಕ್ಷ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಯಿತು. ಗದಗ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರುಗಳನ್ನು ಸ್ಮರಿಸುವುದು ಜನರೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗವು ರೈಲ್ವೆ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮದಲ್ಲಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ 15,000 ಹೊಸ ಬಸ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಸ್ವಾಮ್ಯದ 4 ಸಾರಿಗೆ ನಿಗಮಗಳ ಮೂಲಕ 15,000 ಹೊಸ ಬಸ್ಗಳ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಪಾನ್ ಮಸಾಲದಲ್ಲಿ ನಿಕೋಟಿನ್, ತಂಬಾಕು ಹಾಗೂ ಗುಟ್ಕಾ ಮಿಶ್ರಣ ಮಾಡಿ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಆದರೆ ಶುದ್ಧ ಪಾನ್ ಮಸಾಲ ಪ್ರತ್ಯೇಕವಾಗಿ ಬಂದರೆ ಯಾವುದೇ ತೊಂದರೆ ಇಲ್ಲ. ಈ ಕ್ರಮದಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2014ರಲ್ಲಿ ಗುಟ್ಕಾ ನಿಷೇಧಿಸಿದಾಗಲೂ ಅಡಿಕೆ ಬೆಲೆ ಇಳಿಕೆಯಾಗಲಿದೆ ಎಂದು ಅಪಪ್ರಚಾರ ಮಾಡಲಾಗಿತ್ತು. ಆದರೆ ಆ ಬಳಿಕ ಅಡಿಕೆ ಧಾರಣೆ ಜಾಸ್ತಿಯಾಯಿತೇ ಹೊರತು ಕಡಿಮೆಯಾಗಲಿಲ್ಲ. ಈಗಲೂ ಅಡಿಕೆ ಬೆಳೆಗಾರರಿಗೆ ಅಥವಾ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ.

ಇಲ್ಲ ಎಂದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಜಾ ಸೇವಾ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನೂತನವಾಗಿ ಆರಂಭಿಸಲಾಗಿರುವ ಪ್ರಜಾ ಸೇವಾ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮದ ವರದಿಯನ್ನು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಇಂದು ರಾತ್ರಿ ಪ್ರಸ್ತುತಪಡಿಸಲಿದೆ. ಸಮಯ 8ರಿಂದ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಹಿರಿಯ ಶಿಲ್ಪ ಹಾಗೂ ಕಾಷ್ಟ ಕಲಾವಿದ ಚಂದ್ರಶೇಖರ್ ವೈ ಶಿಲ್ಪಿ ಕಲಬುರಗಿಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಸುರಪುರ ಶೈಲಿಯ ಸೂಕ್ಷ್ಮ ಕಲಾ ಕೆತ್ತನೆಯಲ್ಲಿ ಹೆಸರು ಮಾಡಿದ್ದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ಜವಳಿ ಸಚಿವಾಲಯ ನೀಡುವ ರಾಷ್ಟೀಯ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಕಳೆದ ಡಿಸೆಂಬರ್ನಲ್ಲಿ ಪ್ರದಾನ ಮಾಡಿದ್ದರು. ಅವರು ಶಿಲ್ಪ ಅಕಾಡೆಮಿಯ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು. ಮುಂದಿನ ತಿಂಗಳ 5-8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ನಡೆಯಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಈ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ 6 ವರ್ಷಕ್ಕೊಮ್ಮೆ ಕರ್ನಾಟಕಕ್ಕೆ ಒಲಿಯುವ ದಕ್ಷಿಣ ಭಾರತ ಮಟ್ಟದ ಈ ಬೃಹತ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗ್ರಾಮೀಣ ಭಾಗ ಹಾಗೂ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಕ್ರೀಡಾಕೂಟದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಆತಿಥೇಯ ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಿಂದ ಸುಮಾರು 250-300 ಪ್ರಮುಖ ಕ್ರೀಡಾಪಟುಗಳು ಸೇರಿದಂತೆ ತರಬೇತುದಾರರು ಮತ್ತು ತಾಂತ್ರಿಕ ತಂಡದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕುಮಾರ್ ಬಂಗಾರಪ್ಪ ಮಾಹಿತಿ ನೀಡಿದರು. ಈ ವೇಳೆ ಟೂರ್ನಿಯ ಅಧಿಕೃತ ಲೋಗೋವನ್ನು ಬಿಡುಗಡೆ ಮಾಡಿದರು. ಕೋಲಾರ ಜಿಲ್ಲೆಯ ಉದಯೋನ್ಮುಖ ಗಾಲ್ಫ್ ಪ್ರತಿಭೆ ಅದ್ವೈತ್ ಇಂಗ್ಲೆಂಡ್ನ ದಿ ಬೆಲ್ಟ್ರಿನಲ್ಲಿ ನಡೆಯಲಿರುವ ಫಾಲ್ಡೋ ಫ್ಯೂಚರ್ಸ್ ಫೈನಲ್ 2026 ಅಂತಾರಾಷ್ಟೀಯ ಗಾಲ್ಫ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ. ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5-8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
4: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಈ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು.
2: ನಮಸ್ಕಾರ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಭಾರತೀಯ ಸರ್ಕಾರಿ ಸ್ವಾಮ್ಯದ ದೂರ ಸಂಪರ್ಕ ಸೇವಾ ಪೂರೈಕೆದಾರ ಸಂಸ್ಥೆ. ಪ್ರಸ್ತುತ ಸಂವಹನ ಸಚಿವಾಲಯದ ದೂರ ಸಂಪರ್ಕ ಇಲಾಖೆಯ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಬಿಎಸ್ಎನ್ಎಲ್ ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂವಹನ ಸೇವೆ ಒದಗಿಸುವ ಕಂಪನಿಯಾಗಿದೆ. ಮೊಬೈಲ್ ನೆಟ್ವರ್ಕ್, ಹೈಸ್ಪೀಡ್ ಇಂಟರ್ನೆಟ್, ಲ್ಯಾಂಡ್ಲೈನ್ ಹಾಗೂ ಫೈಬರ್ ಸಂಪರ್ಕ ಸೇವೆಗಳನ್ನು ಒದಗಿಸ್ತಾ ಇದೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗೆ ಕೊಡುಗೆಗಳನ್ನು ನೀಡ್ತಾ ಇದೆ. ಏನು, ಯಾವುದು, ಹೇಗೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀಡೋದಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್. ನಮಸ್ಕಾರ ಸರ್.
3: ನಮಸ್ಕಾರ.
2: ಹಾಗೆ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ಈಗ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ದಿನ ಬಿಎಸ್ಎನ್ಎಲ್ಗೆ ಎಷ್ಟು ಮುಖ್ಯವಾಗುತ್ತೆ?
3: ಇಂಡಿಪೆಂಡೆನ್ಸ್ ಡೇ ಇಸ್ ಆನ್ ಒಕೇಶನ್ ಟು ರಿಮೆಂಬರ್ ಅವರ್ ನೇಷನ್ಸ್ ಜರ್ನಿ ಅಂಡ್ ಆಲ್ಸೋ ಟು ರಿನ್ಯೂ ಅವರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಫಾರ್ ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ ವಿಥೌಟ್ ಡಿಜಿಟಲ್ ಡಿವೈಡ್ ಈಸ್ ಇಟ್ ಸೆಲ್ಫ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್. ಆನ್ ದಿಸ್ ಒಕೇಶನ್ ಬಿಎಸ್ಎನ್ಎಲ್ ಕರ್ನಾಟಕ ಈಸ್ ಆರ್ಗನೈಸಿಂಗ್

0: ಮೆಗಾ ಸಿಮ್ ಆ್ಯಂಡ್ FTTH ಮೇಳಾಸ್, ಪ್ರೆಸ್ ಮೀಟ್ಸ್, ಮೀಡಿಯಾ ಇಂಟ್ರಾಕ್ಷನ್ಸ್ ಆ್ಯಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಕ್ರಾಸ್ ಕರ್ನಾಟಕ. ಅವರ್ ಒಬ್ಜೆಕ್ಟಿವ್ ಇಸ್ ಟು ಟೇಕ್ ಅಫೋರ್ಡಬಲ್ ಆ್ಯಂಡ್ ರಿಲಯಬಲ್ ಟೆಲಿಕಾಮ್ ಸರ್ವಿಸ್ ಕ್ಲೋಸರ್ ಟು ದಿ ಪೀಪಲ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಎ ಡಿಜಿಟಲಿ ಕನೆಕ್ಟೆಡ್ ಕರ್ನಾಟಕ.
1: ಬಿಎಸ್ಎನ್ಎಲ್ ಕರ್ನಾಟಕದಾದ್ಯಂತ ಮೆಗಾ ಸಿಮ್ ಮತ್ತು FTTH ಮೇಳಗಳನ್ನ ಆಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಬಿ ವೆಂಕಟೇಶ್ವರಲು ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಎಸ್ಎನ್ಎಲ್ ಮೊಬೈಲ್ ಸಿಮ್ ಹಾಗೂ FTTH ಸೇವೆಗಳು, ಇವು ಎರಡರ ಮೇಲೆ ಯಾಕೆ ಇಷ್ಟೊಂದು ಗಮನ ಹರಿಸ್ತಾ ಇದೆ?
2: ಆ ಕಸ್ಟಮರ್ಸ್ ಮೇಳದಲ್ಲಿ ನಮ್ಮ ಪ್ರಾಡಕ್ಟ್ಗಳು ಏನೇನಿದೆಯೋ, ಸರ್ವಿಸ್ಗಳು ಏನಿದೆಯೋ, ಯಾಕಂದ್ರೆ ಸ್ಪೆಷಲ್ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷ ನಾವು ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಈ ವರ್ಷ FTTH ಪ್ಲಾನ್ಗಳಾಗಿ ಫ್ರೀ ಸಿಮ್ ಅಂತ ಒಂದು ಆಫರ್ ಕೊಡ್ತಾ ಇದೀವಿ. ಅದಕ್ಕೆ ನಾವು ಕಸ್ಟಮರ್ ಗ್ರಾಸ್ ರೂಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ, ಹೆಂಗೆ ಯೂಸ್ ಆಗತ್ತೆ ಅಂತ ಹೇಳಲಿಕ್ಕೆ ಅದಕ್ಕೆ ಈ ಮೆಗಾ ಮೇಳಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ.
1: ಈ BSNL ನ 4G ಸೇವೆಗಳ ವಿಸ್ತರಣೆ ಸಾಕಷ್ಟು ಗಮನ ಸೆಳೆದಿದೆ. ಈಗ ಕರ್ನಾಟಕದಲ್ಲಿ ಈ 4G ಸೇವೆಗಳ ಸದ್ಯದ ಸ್ಥಿತಿ ಹೇಗಿದೆ?
2: ಈ 4G ಸೇವಾ ಅಂತಗಳೇ ನಾವು BSNL ಹೋಗಿದ ವರ್ಷದಿಂದ ನಾವು ಲಾಂಚ್ ಮಾಡಿದೀವಿ. ಈ 4G ಸೇವೆಗಳೇನಂದ್ರೆ ನಮ್ಮ ಸ್ವದೇಶಿ ಜ್ಞಾನದಿಂದ ಮಾಡಿರೋದು ಟೆಕ್ನಾಲಜಿ. ಇದು ಏನಂದ್ರೆ ಆಕ್ಸೆಸ್ ನೆಟ್ವರ್ಕ್ ಇಂದ ಕೋರ್ ನೆಟ್ವರ್ಕ್, ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಪ್ರಪಂಚದಲ್ಲಿ ನಾವು 5ನೇ ದೇಶ ಆಗಿದೀವಿ ನಾವು ಇಂಥ ಟೆಕ್ನಾಲಜಿ ಇರೋದು. ನಮ್ಮ ಕರ್ನಾಟಕದಲ್ಲಿನೂ ಈಗ 4,654 ಜಾಗಗಳಲ್ಲಿ ನಾವು 4G ಟೆಕ್ನಾಲಜಿ ಸರ್ವಿಸ್ ಸೇವೆಗಳು ಕೊಡ್ತಾ ಇದೀವಿ. ಅದರಿಂದ ತುಂಬಾ ಡಾಟಾನೂ ಇಂಪ್ರೂವ್ ಆಗ್ತಾ ಇದೆ, ಕಸ್ಟಮರ್ಗಳು ತುಂಬಾ ಖುಷಿಯಾಗಿದ್ದಾರೆ. ಈಗನೂ ನಮ್ಮ ಗೌರ್ಮೆಂಟ್ ಏನಾಗುತ್ತೆ ಅಂದ್ರೆ ಇನ್ನೂ ಅದು ಎಕ್ಸ್ಪೆಂಡ್ ಮಾಡ್ಲಿಕ್ಕೆ, ಇನ್ನೂ ಜಾಸ್ತಿ ಇಕ್ವಿಪ್ಮೆಂಟ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕವರೇಜ್ ಕೊಡ್ಲಿಕ್ಕೆ.
1: ಸುಕುಮಾರ್ ಸರ್, ಈ ಹೊಸ ಟವರ್ಗಳಿಗಾಗಿ ರಾಜ್ಯ ಸರ್ಕಾರ BSNL ಜಾಗವನ್ನ ನೀಡ್ತಾ ಇದೆ, ಸರ್ಕಾರದ ಬೆಂಬಲ ಎಷ್ಟು ಪ್ರಮುಖವಾಗಿದೆ?
0: Well, the support of state government has been very important and received the excellent support from various departments of state government for allotment of forest land, revenue land for the erection of towers and deployment of 4G technology. Such cooperation helps BSNL establish infrastructure faster, particularly in rural and uncovered areas, and thereby accelerated the expansion of mobile connectivity.
1: ಇನ್ನು ಈ ಭಾರತ್ ನೆಟ್, ಈ ವಿಷಯಕ್ಕೆ ಬರೋಣ. ಗ್ರಾಮೀಣ ಕರ್ನಾಟಕಕ್ಕೆ ಭಾರತ್ ನೆಟ್ ಎಷ್ಟು ಮುಖ್ಯ, ಹಾಗೆಯೇ ಈ ಅಮೆಂಡೆಡ್ ಭಾರತ್ ನೆಟ್ ಕಾರ್ಯಕ್ರಮ ಹೇಗೆ ಕರ್ನಾಟಕದಲ್ಲಿ ಪ್ರಗತಿಯನ್ನು ಕಾಣುತ್ತಿದೆ?
2: ಹೌದು ಮೇಡಮ್, ಇದು ಭಾರತ್ ನೆಟ್ ಅಂತ ಪ್ರೋಗ್ರಾಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋ ಪ್ರಾಜೆಕ್ಟ್. ಅದರಲ್ಲಿ ಏನಂದ್ರೆ ನಮ್ಮ ರೂರಲ್ ಏರಿಯಾದಲ್ಲಿರೋದು, ಹಳ್ಳಿಗಳಲ್ಲಿರೋದು ಜನಗಳಿಗೆ, ಎಲ್ಲ ಗ್ರಾಹಕರ ಎಲ್ಲರಿಗೂ ಬ್ರಾಡ್ಬ್ಯಾಂಡ್ ಸರ್ ಸೇವೆಗಳು ಕೊಡಬೇಕಂತ ಈ ಮುಖ್ಯ ಉದ್ದೇಶ ಆಗಿರೋದು ಪ್ರಾಜೆಕ್ಟ್ ಇದು. ಇದು ಈ ಪ್ರಾಜೆಕ್ಟ್ 2 ಫೇಸ್ ಅಲ್ಲಿ ಇಂಪ್ಲಿಮೆಂಟ್ ಆಯಿತು. ಫಸ್ಟ್ ಫೇಸ್ ಅಲ್ಲಿ ಭಾರತ್ ನೆಟ್ 1 ಅಂತ ಫೇಸ್ ಆಗಿರೋದು, ಕೆಲವು ಹಳ್ಳಿಗಳಲ್ಲಿ ನಾವು ಫೈಬರ್ ಹಾಕ್ಬಿಟ್ಟು ಅದಕ್ಕೆ ಸರ್ವಿಸ್ ಕೊಟ್ಟಾಯಿತು. ಈಗ ರೀಸೆಂಟ್ ಆಗಿ ಅಮೆಂಡೆಡ್ ಭಾರತ್ ನೆಟ್ ಅಂತ ಅದು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಬಂದಿರೋದು. ಅದರದಲ್ಲಿ ಏನಂದ್ರೆ ಇನ್ನೂ ಅಪ್ಗ್ರೇಡ್ ಆಗಿರೋದು ನ್ಯೂ ಟೆಕ್ನಾಲಜಿ, ಅಂದ್ರೆ IP MPLS ಬೇಸ್ಡ್ ಫೈಬರ್ ಹಾಕ್ಬಿಟ್ಟು ಹೈ ಬ್ಯಾಂಡ್ ವಿಡ್ತ್ ಸರ್ಕ್ಯೂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಅಂಡ್ 26,000 ಹಳ್ಳಿಗಳಿಗೆ ನಾವು ಕವರ್ ಮಾಡ್ಲಿಕ್ಕೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡಬೇಕಂತ. ಈ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅಂದ್ರೆ ಏನಾಗತ್ತೆ ಅಂದ್ರೆ ಹಳ್ಳಿ ಜನಗಳವ್ರು ಎಲ್ಲರೂ, ಗ್ರಾಹಕರು ಎಲ್ಲರೂ, ಇ ಗವರ್ನೆನ್ಸ್ ಆಗಲಿ, ಹೆಲ್ತ್ ಆಗಲಿ, ಎಜುಕೇಷನ್ ಇಶ್ಯೂಗಳಾಗಲಿ, ಎಂಪ್ಲಾಯ್ಮೆಂಟ್ ನ್ಯೂಸ್ ಆಗಲಿ, ಎಲ್ಲನೂ ಅವರು ತಿಳ್ಕೊಳ್ಳಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಅದರಿಂದ ಈ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಕೊಡಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ ಅಲ್ಲಿ DBN ಪ್ರಾಜೆಕ್ಟ್ ಅಂತ, ಭಾರತ ಡಿಜಿಟಲ್ ಭಾರತ ನಿಧಿ ಅಂತ ಅಂದ, ಅದರಿಂದ ಕ್ಯಾಪಿಟಲ್ ಸಪೋರ್ಟ್ ತಗೊಂಡ್ಬಿಟ್ಟು ಅದರಿಂದ ಸ್ಪಾನ್ಸರ್ ಮಾಡಿರೋದು ಈ ಪ್ರಾಜೆಕ್ಟ್ ಇಂದ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದೀವಿ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ 176 ಬ್ಲಾಕ್ಸ್ ಅಲ್ಲಿ ನಾವು ಎಲ್ಲ ಸರ್ವಿಸ್ಗಳು ಕೊಡ್ತಾ ಇದೀವಿ ಅಂಡ್ 26,000 ಹಳ್ಳಿಗಳಲ್ಲಿ ನಾವು ಈ ಸರ್ವಿಸ್ ಎಕ್ಸ್ಪಾಂಡ್ ಮಾಡೋಕೆ ಉದ್ದೇಶ ನಡೀತಾ ಇದೆ. ಈಗ ಅದಕ್ಕೆ ಆ ಪ್ರಾಜೆಕ್ಟ್ ಇಂದ 2,300 ಕಿಲೋಮೀಟರ್ಸ್ OFC ಫೈಬರ್ ಲೇಯಿಂಗ್ ಕೆಲಸಗಳು ನಡೀತಾ ಇದೆ. ಅದು ಆಗಿದ್ರೆ ನಮ್ಮ ರೂರಲ್ ಏರಿಯಾದ ಜನಗಳ ಎಲ್ಲರಿಗೂ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಸಿಕ್ಕತ್ತೆ ಅಂತ ಮುಖ್ಯ ಉದ್ದೇಶ.
1: ಅಂತೂ ತುಂಬಾ ಪ್ರಗತಿಯಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು BSNL ಉದ್ಯಮಿ ಹೀಗಂದ್ರೆ ಏನು, ಹಾಗೆಯೇ ಸ್ಥಳೀಯ ಗ್ರಾಮೀಣ ಉದ್ಯಮಿಗಳು ಬ್ರಾಡ್ಬ್ಯಾಂಡ್ ವಿಸ್ತರಣೆಗೆ ಹೇಗೆ ತಮ್ಮ ಕೊಡುಗೆಯನ್ನು ನೀಡಬಹುದು?
2: ನಮ್ಮ ರೂರಲ್ ಏರಿಯಾದಲ್ಲಿ ಈ ಹೈ ಸ್ಪೀಡ್ ಬ್ರಾಂಡ್ ವಿಡ್ತ್ ಕನೆಕ್ಷನ್ಸ್ ಕೊಡಬೇಕಂದ್ರೆ ನಮ್ಮ ಲೋಕಲ್ ಎಂಟರ್ಪ್ರೈನರ್ಸ್ ಬೇಕು. ನಾವು ಔಟ್ಸೋರ್ಸಿಂಗ್ ಮಾಡೆಲ್ ತರ ಅದು, ಅಂದ್ರೆ ಲೋಕಲ್ ಅಲ್ಲಿ ಇರೋದು ಜನಗಳನ್ನೇ, ಓದಿರೋದು ಹುಡುಗರು ಆಗಲಿ, ಡಿಪ್ಲೊಮಾ ಹುಡುಗರು ಆಗಲಿ, ಎಂಟರ್ಪ್ರೈನರ್ಸ್, ಹೊಸ ಹೊಸ ಎಂಟರ್ಪ್ರೈನರ್ಸ್ ಎನ್ಕರೇಜ್ ಮಾಡಲಿಕ್ಕೆ ಈ ಭಾರತೀಯ ಉದ್ಯಮ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ರು. ಅದೇನಂದ್ರೆ ಅವರಿಗೆ ಫ್ರಾಂಚೈಸಿಪ್ ಅವ್ರಿಗೆ ಕೊಡ್ತೀವಿ ನಾವು. ಅವರೇ ಹೋಗಿಬಿಟ್ಟು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡಿ ಈ BSNL ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಪ್ರಮೋಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಅವರು ಸೇಲ್ ಮಾಡಿದಕ್ಕೆ, ಅವ್ರಿಗೆ ಫ್ರಾಂಚೈಸಿ ಮಾಡಲಲ್ಲೇ ಮಾಡಿದಕ್ಕೆ ಅವ್ರಿಗೆ ಕಮಿಷನ್ ಬರ್ತದೆ. ಅಂಡ್ ಈ ಉದ್ಯಮಿ ಈ DBN ಪ್ರಾಜೆಕ್ಟ್ ಇಂದ ಅವ್ರಿಗೆ ಕೆಲವು ಕ್ಯಾಪಿಟಲ್ ರೀಎಂಬರ್ಸ್ಮೆಂಟ್ ಬರ್ತದೆ. ಅವ್ರು ಏನೇನು ಖರ್ಚು ಮಾಡ್ತಾರೆ ಅದಕ್ಕೆ ಅದು ರೀಎಂಬರ್ಸ್ಮೆಂಟ್ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತಾರೆ. ಮುಖ್ಯ ಉದ್ದೇಶ ಏನಂದ್ರೆ ಹಳ್ಳಿಗಳಲ್ಲಿ ಊರಲ್ಲಿರೋ ಜನಗಳಿಗೆ ಹೊಸ ಎಂಟರ್ಪ್ರಿನರ್ಸ್ ಎನ್ಕರೇಜ್ ಮಾಡಿ ಈ ನೆಟ್ವರ್ಕ್

0: ಎಕ್ಸ್ಪ್ಯಾಂಡ್ ಮಾಡಬೇಕಂತ ಮುಖ್ಯ ಉದ್ದೇಶ.
1: ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ
0: ಇದ್ದೀರಾ.
1: ಇನ್ನು ಈ 80th ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ BSNL ಹಲವು ಹೆಚ್ಚುವರಿ ಡಿಜಿಟಲ್ ಮತ್ತು ಮನೋರಂಜನಾ ಸೇವೆಗಳನ್ನ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕೇಳುಗರಿಗೆ ಇವುಗಳ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದಾ?
0: ಹೌದು ಮೇಡಮ್, 80th ಸ್ವಾತಂತ್ರ್ಯ ದಿನೋತ್ಸವವಾಗಿ ನಮ್ಮ BSNL ಕೆಲವು ಕಾಣಿಕೆಗಳು ನಾವು ತಂದಿದೀವಿ ನಮ್ಮ ಗ್ರಾಹಕರ ಬಗ್ಗೆ. ಮೊದಲಾಗಿ ಏನಾಗಿದೆ ಅಂದ್ರೆ, ಒಂದು ಎಫ್ಟಿಟೆಚ್ ಪ್ಲಾನ್ ಅಂತ ಒಂದು ತಂದಿದೀವಿ, 111 ಪ್ಲಾನ್ ಅಂತ. ಅದು ಮುಂಚೆ 119 ಅಂತ ಇತ್ತು, ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು 111 ಪ್ಲಾನ್ ಅಂತ ತಂದಿದೀವಿ. ತುಂಬಾ ಯೂಸ್ ಆಗಿರೋದು ಪ್ಲಾನು. ನಮ್ಮ ಗ್ರಾಹಕರುಗಳಲ್ಲಿ ಏನಂದ್ರೆ 200 MBPS ಸ್ಪೀಡ್ ಅಲ್ಲಿ ಕೊಡ್ತೀವಿ ನಾವು, ಸೂಪರ್ ಸ್ಪೀಡ್ ಅಂತ. ಅದು ನಮ್ಮ ನೆಟ್ವರ್ಕ್ ಅಲ್ಲಿ ಅವರು 5000 GB ವರ್ಗೂ ಡೌನ್ಲೋಡ್ ಮಾಡ್ಕೋಬಹುದು ಅವರು ಆ ಪ್ಲಾನ್ ಎನ್ರೋಲ್ ಮಾಡ್ಕೊಂಡಿದ್ರೆ. 25 OTT ಚಾನಲ್ಗಳು, TV ಚಾನಲ್ಗಳು ಅದರಲ್ಲೇ ಇನ್ಬಿಲ್ಟ್ ಆಗಿದೆ. ಸೊ ಅದರಿಂದ ಇದು ತುಂಬಾ ಯೂಸ್ ಆಗೋದು ಪ್ಲಾನ್. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ಆಲ್ರೆಡಿ ನಡೀತಾ ಇದೆ. ನಮ್ಮ ಗ್ರಾಹಕರೆಲ್ಲರಿಗೂ ನಾನು ಕೋರೋದು ಏನಂದ್ರೆ, ನೀವು ಬೇರೆ ಬೇರೆದೇ ಪ್ಲಾನ್ ನೋಡಿರ್ಬೋದು, ಈ ಪ್ಲಾನು ನೋಡಿ ಹಿಂಗೆ ಚೆನ್ನಾಗತ್ತೋ ನೋಡಿ. ಅದು ಹೈ ಸ್ಪೀಡ್, 200 MBPS ಸ್ಪೀಡ್ ಕೊಡ್ತಾ ಇದೀವಿ. ಅದು ಬಿಟ್ಟು ಇನ್ನೊಂದು ಫ್ರೀ ಸಿಮ್ ಅಂತ, ಒಂದು ಫ್ರೀಡಮ್ ಸಿಮ್ ಅಂತ ಒಂದು ಕೊಡ್ತಾ ಇದೆ ಮೇಡಮ್. ಅದು ಮುಂಚೆ ನಾವು ಒಂದು ಸಿಮ್ ಕೊಡಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಇರ್ತದೆ. ಈಗ ಕಾಸ್ಟ್ ಎಲ್ಲ ತೆಗೆದುಬಿಟ್ಟು ಫ್ರೀ ಸಿಮ್ ಅಂತ 1 ರೂಪಾಯಿಗೆ ನಾವು ಒಂದು ಸಿಮ್ ಕೊಡ್ತೀವಿ, 1 ರೂಪಾಯಿ ಸಿಮ್. 24 ದಿವಸ ಅದು ವ್ಯಾಲಿಡಿಟಿ ಇರ್ತದೆ ಒಂದು ಫ್ರೀ ಸಿಮ್. ಅವ್ರು ಕೊಡೋದು ಓನ್ಲಿ 1 ರೂಪಾಯಿ ಕೊಟ್ಟರೆ ಸಾಕು ನಮಗೆ. ಅವ್ರು ನಾವು ಸಿಮ್ ಕೊಡ್ತೀವಿ, ಅವ್ರ ಅಪ್ಲಿಕೇಶನ್ ಅದು ಕ್ಯಾಪ್ ಕೊಡಬೇಕು. ಅದು ಮಾಡಿದರೆ ಅವರು 24 ದಿವಸ ಅವ್ರು ಯೂಸ್ ಮಾಡ್ಕೋಬಹುದು. ಎಷ್ಟಂದ್ರೆ ಅವರು 1 GB ಪರ್ ಡೇ ಅವರು ಡೈಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಂಗೇನೆ ಅವರು 100 SMS ಯೂಸ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಡೈಲಿ ನೀವು ಎಷ್ಟು ವಾಯ್ಸ್ ಕಾಲ್ಸ್ ಮಾಡ್ಕೋಬಹುದು. ಅದು ಒಂದು. ಆಮೇಲೆ ಇನ್ನೊಂದಿಂದ ಸ್ಯಾಟಲೈಟ್ ಟೆಲಿಫೋನ್ ಸರ್ವಿಸ್ ಅಂತ ಒಂದು ಹೊಸದು ನಮ್ಮ BSNL ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮುಂಚೆ ಒಂದು ಕಾರ್ಪೊರೇಟ್ ಕಂಪನೀಸ್ ಇತ್ತು, ನಾವು ಈಗ ಇಂಡಿವಿಜುವಲ್ ಕಸ್ಟಮರ್ಸ್ಗೂ ಇದೆ. ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಗ್ರಾಹಕರಿಗೆ ಇಲ್ಲಿ ತುಂಬಾ ಇನ್ಆಕ್ಸೆಸಿಬಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವ್ರ ಕಂಪನಿಗಳ, ಮಲ್ನಾಡು ಕಾಡ ಅಂತ ಜನಗಳಿಗೆ, ಅಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಇಂಥ ಸರ್ವಿಸ್, ಸ್ಯಾಟಲೈಟ್ ಸರ್ವಿಸ್ ಯೂಸ್ ಆಗುತ್ತೆ. ಈಗ ಇಂಡಿವಿಜುವಲ್ ಕಸ್ಟಮರ್ಸ್ ದೋಸ್ ಆರ್ ಅಫೋರ್ಡಬಲ್, ಇಟ್ ಇಸ್ ವೆರಿ ಗುಡ್ ಸರ್ವಿಸ್, ಎಮರ್ಜೆನ್ಸಿಲಿ ಯೂಸ್ ಆಗುತ್ತೆ. ಅಂತ ಸರ್ವಿಸ್ ನಾವು ಲಾಂಚ್ ಮಾಡಿದೀವಿ, ಅದರೂ ನಡೀತಾ ಇದೆ. ಆಮೇಲೆ ಇನ್ನೊಂದು PV 2399 ಅಂತ ಒಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಡೈಲಿ 2 GB ತರ ಅವರು ಡೌನ್ಲೋಡ್ ಮಾಡ್ಕೋಬಹುದು, 100 SMS ಮಾಡ್ಕೋಬಹುದು, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್, 365 days ವ್ಯಾಲಿಡಿಟಿ ಇರ್ತದೆ. 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ವಿ ನಾವು ಅದಕ್ಕೆ. ಅಂದ ಆಮೇಲೆ ಅನದರ್ ಅಡಿಷನಲ್ 47 days ವ್ಯಾಲಿಡಿಟಿ ಸಿಕ್ಕತ್ತ.
1: ಆಮೇಲೆ 365 ದಿನಗಳ ನಂತರ 47 ದಿನಗಳು ಹೆಚ್ಚುವರಿಯಾಗಿ ಅವರು ಯೂಸ್ ಮಾಡಬಹುದು.
0: ಈ ಪ್ಲಾನ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್, ಅದು ಅಂದ್ರೆ September 12 ವರ್ಕ್ ಇದೆ. ಸೊ ನಮ್ಮ ಗ್ರಾಹಕರಿಗೆ ನಾವು ಕೇಳೋದೇನಂದ್ರೆ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲಾನ್ಗಳಿದೆ BSNL ಇಂದ, ಹೈ ಸ್ಪೀಡ್ ಪ್ಲಾನ್ಸ್, ಬ್ರಾಡ್ಬ್ಯಾಂಡ್ ಪ್ಲಾನ್ಸ್, ಮೊಬೈಲ್ ಪ್ಲಾನ್ಸ್ ಎಲ್ಲ ಇದೆ. ನಿಮ್ಗೆ ಏನ್ ಬೇಕೋ ಎಲ್ಲ ಇದೆ. ಈ ಸ್ವಾತಂತ್ರ್ಯ ದಿನ ಸಂದರ್ಭವಾಗಿ ಯುಟಿಲೈಸ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ.
1: ಕೇಳಿದ್ರಲ್ಲ ಕೇಳಿದರೆ, 1 ರೂಪಾಯಿಗೆ 1 SIM, ಅದು ಫ್ರೀಡಮ್ ಸಿಮ್. ಸೊ ಈ ಆಫರ್, ಹಾಗೇನೆ PV 2399 ಈ ಆಫರ್ ಮುಂದಿನ ತಿಂಗಳು 12 ತಾರೀಕಿನವರೆಗೆ ಮಾತ್ರ. ಸೊ ಹಾಗಾಗಿ ಇಂಥ ಒಂದು ಕೊಡುಗೆಯನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು BSNL ಸ್ಯಾಟಲೈಟ್ ಫೋನ್ ಸೇವೆಗಳನ್ನ ಸಹ ನೀವು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈ ಸ್ಯಾಟಲೈಟ್ ಸಂಪರ್ಕ ಯಾಕೆ ಮುಖ್ಯ ಅಂತ ಅನ್ಸುತ್ತೆ?
0: ಇನ್ಆಕ್ಸೆಸಿಬಲ್ ಏರಿಯಾಗಳಿರ್ತದೆ, ಅಲ್ಲಿ ಜನಗಳಿರ್ತಾರೆ, ಅವ್ರಿಗೂ ಕಮ್ಯುನಿಕೇಶನ್ ಬೇಕು. ಅದಕ್ಕೇನಂದ್ರೆ, ಈಗ ನಾವು ನಾರ್ಮಲ್ ಟೆರಿಸ್ಟೇರಿಯರ್ ಅಂತ ಹೇಳ್ತೀವಿ, ನಾವು ಲ್ಯಾಂಡ್ ಲೈನ್ ಅಂತ ಕೊಡಬೇಕಂದ್ರೆ ಕಮ್ಯುನಿಕೇಶನ್ ಇರಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಕಂಡೀಷನ್ಸಲ್ಲಿ, ಹೆಲ್ತ್ ಇಶ್ಯೂಸ್ ಆಗಲಿ, ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಸಿಚುವೇಷನ್ಸಲ್ಲಿ ಅವ್ರಿಗೆ ಕಮ್ಯುನಿಕೇಶನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಸ್ಯಾಟಲೈಟ್ ಕಮ್ಯುನಿಕೇಶನ್ ಏನಾಗುತ್ತೆ ಅಂದರೆ, ಒಬ್ಬ ಮೇಲೆ ಸ್ಯಾಟಲೈಟ್ ಕಡೆಯಿಂದ ಕಮ್ಯುನಿಕೇಟ್ ಆಗೋದ್ರಿಂದ ಅವ್ರಿಗೆ 24 hours ಎಲ್ಲಿದ್ರು, ಎಂಥ ಏರಿಯಾದಲ್ಲಿದ್ದರೂ, ಸಪೋಸ್ ಸಮುದ್ರದಲ್ಲಿ ಇರೋದವ್ರಿಗೂ, ಆ್ಯಂಡ್ ಕಾಡುಗಳಲ್ಲಿರೋದವ್ರಿಗೂ, ಆ್ಯಂಡ್ ಮೇಯ್ನ್ ಆಗಿ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗುವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಿದ್ರಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಆ್ಯಂಡ್ ವಾಲಂಟರಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅದು ಎಮರ್ಜೆನ್ಸಿ ಕಮ್ಯುನಿಕೇಶನ್ ಮಾಡಲಿಕ್ಕೆ, ಆ್ಯಂಡ್ ಟು ಅರೇಂಜ್ ದ ರಿಸೋರ್ಸಸ್ ಇನ್ ಇನ್ ಟೈಮ್ ಟು ಸೇವ್ ದ ಪೀಪಲ್.
1: ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗಮನವನ್ನ ಹರಿಸ್ತಾ ಇದೆ.
0: ಇದು ಮುಂಚೆ ಏನಂದ್ರೆ ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗಿತ್ತು, ಈಗ BSNL ನಾವು ಮಾಡಿರೋದ ಸರ್ವಿಸ್ ಇಂದ ಈಗ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟು ವೆರಿ ರೀಸನಬಲ್ ಪ್ರೈಸ್ ಎಲ್ಲ ಬಂದಿದ್ರಿಂದ ಅದು ಎಲ್ಲರೂ ಈಗ ಪ್ರೈವೇಟ್ ಇಂಡಿವಿಜುವಲ್ ಕಸ್ಟಮರ್ಸ್ ಯೂಸ್ ಮಾಡ್ಕೋಬಹುದು.
1: ಇನ್ನು BSNL ಕರ್ನಾಟಕವು ಈ ಸೇವೆಗಳ ಮತ್ತು ಸ್ವಾತಂತ್ರ್ಯ ದಿನದ ವಿಶೇಷ ಆಫರ್ಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೇಗೆ ಜಾಗೃತಿಯನ್ನ ಮೂಡಿಸ್ತಾ ಇದೆ?
0: ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಮುಂಚೆ ಹೇಳಿದನಲ್ಲ, ಅದು ಮೇಳಾಸ ಮೆಗಾ ಮೇಳಾಸ ಅಂತ ಮಾಡ್ತೀವಲ್ಲ, ಆ ಮೇಳಾಸಲ್ಲಿ ನಮ್ಮ ಸ್ಟಾಫ್ಗಳು, ಫ್ರಾಂಚೈಸಿಗಳು, ನಮ್ಮ ರಿಟೇಲರ್ಸ್ ಅಂತ ಒಬ್ರು ಇರ್ತಾರೆ ಫೀಲ್ಡ್ ಅಲ್ಲಿ, ಅವರು ನಮ್ಮ ಪ್ರೊಡಕ್ಟ್ಸ್ ಎಲ್ಲ ಅವರೇ ಕಸ್ಟಮರ್ಸ್ ಹತ್ರ ಹೋಗ್ಬಿಟ್ಟು ಹಳ್ಳಿಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಭೇಟಿ ಆಗ್ತಾರೆ. ಅದು ನಾವು ಮೇಳ ಒಂದು ಹಾಕುವಾಗ ಅದು ಒಂದು ನಾವು ಸೇಲ್ ಮಾಡಿದಕ್ಕೂ ಒಂದು ಆಬ್ಜೆಕ್ಟಿವ್ ಆಗಿದ್ರೆ, ನಾವು ಅಲ್ಲಿಗೆ ಹೋಗುವಾಗ ಏನಂದ್ರೆ ಕಸ್ಟಮರ್

0: ಕೆಲವು ವಿಷಯಗಳು ಟೆಕ್ನಿಕಲ್ ಆಗಿ ಅವ್ರಿಗೆ ಕೆಲವು ವಿಷಯಗಳು ಗೊತ್ತಾಗಲ್ಲ, ಕೆಲವು ಏನೇನೋ ಅವ್ರಿಗೆ ಡೌಟ್ ಇರ್ಬೋದು, ಅವ್ರಿಗೆ ಯಾರು ಅವ್ರಿಗೆ ಹೆಲ್ಪ್ ಮಾಡಲ್ಲ ಅಂತ ಅವ್ರು ಬಿಟ್ಬಿಡ್ತಾರೆ. ಅಂತ ಜಾಗದಲ್ಲಿ ನಾವು ಹೋಗಿಬಿಟ್ಟು ಅವ್ರಿಗೆ ನಾವೇ ಅವ್ರ ಹತ್ರ ಹೋಗ್ತೀವಿ, ಈ ಮೇಳಾಸಿಂದ ನಾವೇ ಅವ್ರ ಹತ್ರ ಹೋಗಿಬಿಟ್ಟು ಕುತ್ಕೊಂಡ್ಬಿಟ್ಟು ಅವ್ರಿಗೆ ಏನು ಡೌಟ್ಸ್ ಇದೆಯೋ ಎಲ್ಲ ಕ್ಲಾರಿಫೈ ಮಾಡಿ ಅದಕ್ಕೆ ನಮ್ಮ ಹತ್ರ ಇರೋದು ಪ್ರಾಡಕ್ಟ್ಸ್ ಅವ್ರಿಗೆ ಹೇಳಿಬಿಟ್ಟು ಹೆಂಗೆ ಅವ್ರಿಗೆ ಅದು ಬೆನಿಫಿಷಿಯಲ್ ಆಗುತ್ತೆ, ಎಷ್ಟು ನಿಮಗೆ ಚೀಪಾಗಿ ಸಿಗ್ತಾ ಇದೆ, ಎಷ್ಟು ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ, ಏನೇನು ಸರ್ವಿಸ್ ಅಂತ ನಾವು ಅವ್ರಿಗೆ ಅವೇರ್ನೆಸ್ ತರ್ತೀವಿ ನಾವು. ಹಂಗೆ ನಮ್ಮ ಉದ್ದೇಶ ಏನು, ನಾವು ಈಗ ರೂರಲ್ ಏರಿಯಾಗೆ ಬಂದು ನಾವು ಆ ಸೇವಾ ಕೊಡಲಿಕ್ಕೆ ಉದ್ದೇಶ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆಗಲಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ, ನಾವು BSNL ಆಗಲಿ, ನಮ್ಮ ಆಬ್ಜೆಕ್ಟಿವ್ ಏನಿದೆ ಅಂತ ಅವ್ರಿಗೆ ಹೇಳ್ತೀವಿ ನಾವು. ಅವ್ರಿಗೆ ಹೇಳಿದರೆ ಅವ್ರಿಗೊಂದು ಅವೇರ್ನೆಸ್ ಬರ್ತದೆ, ದೇ ವಿಲ್ ಬಿ ವಿತ್ ಅಸ್ ಅಂತ. ಅದರಿಂದ ನಾವು ಈ ಮೇಳಗಳು ಮಾಡ್ತೀವಿ, ಇಂಟ್ರಾಕ್ಟಿವ್ ಸೆಷನ್ ಮಾಡ್ತೀವಿ, ನಮ್ಮ ಫ್ರಾಂಚೈಸ್ಗಳನ್ನು ಕಳಿಸ್ತೀವಿ, ನಾವು ಹಿಂಗೇನೆ ನಾವು ಬೇರೆ ಬೇರೆ ಮಾಧ್ಯಮ ಕಡೆಯಿಂದ ನಾವು ಅನೌನ್ಸ್ಮೆಂಟ್ ಎಲ್ಲ ಕೊಡ್ತಾ ಇರ್ತೀವಿ, ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇರ್ತೀವಿ, ಸಮಾಚಾರ ಎಲ್ಲ ಕೊಡ್ತಾ ಇರ್ತೀವಿ. BSNL ನಾವು ಏನು ಸೇವಾ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಾವು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ.
1: ಒಟ್ಟಾರೆ ಆಗಿ ಅಧಿಕಾರಿಗಳನ್ನ ಜನರು ಹುಡ್ಕೊಂಡ್ ಬರೋದಲ್ಲ, ಅಧಿಕಾರಿಗಳೇ ಜನರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಜನರ ಹತ್ರ ಅಧಿಕಾರಿಗಳು ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ 80th ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರನ್ ಸರ್?
2: ಮೈ ಮೆಸೇಜ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಇಸ್ ದಟ್ BSNL ಇಸ್ ಕಮಿಟೆಡ್ ಟು ಕನೆಕ್ಟಿಂಗ್ ಕರ್ನಾಟಕ ಅಂಡ್ ಕನೆಕ್ಟಿಂಗ್ ಇಂಡಿಯಾ ಥ್ರೂ ಅವರ್ 4G ಭಾರತ್ ನೆಟ್, ಅಮೆಂಡೆಡ್ ಭಾರತ್ ನೆಟ್, FTTH, BSNL ಉದ್ಯಮಿ ಅಂಡ್ ಅದರ್ ಡಿಜಿಟಲ್ ಸರ್ವಿಸಸ್. ವಿ ಆರ್ ವರ್ಕಿಂಗ್ ಟು ಎನ್ಶೂರ್ ದಟ್ ದ ಬೆನಿಫಿಟ್ ಆಫ್ ಕನೆಕ್ಟಿವಿಟಿ ರೀಚ್ ಎವ್ರಿ ಸಿಟಿಸನ್ ಅಂಡ್ ಎವ್ರಿ ವಿಲೇಜ್. ಐ ಇನ್ವೈಟ್ ದ ಪೀಪಲ್ ಆಫ್ ಕರ್ನಾಟಕ ಟು ಪಾರ್ಟಿಸಿಪೇಟ್ ಇನ್ ಅವರ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್ ಅಂಡ್ ಎಕ್ಸ್ಪ್ಲೋರ್ BSNL ಸರ್ವಿಸ್ ಅಂಡ್ ಮೇಕ್ ಯೂಸ್ ಆಫ್ ದಿ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಆಫರ್ಸ್. ಟುಗೆದರ್ ವಿ ಕ್ಯಾನ್ ಬಿಲ್ಡ್ ಎ ಡಿಜಿಟಲಿ ಕನೆಕ್ಟೆಡ್ ಕರ್ನಾಟಕ.
1: ಕೇಳಿದ್ರಲ್ಲ ಕೇಳುಗರೆ, BSNL ತನ್ನ ಬಳಕೆದಾರರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ರೀಚಾರ್ಜ್ ಯೋಜನೆಗಳನ್ನ ನೀಡ್ತಾ ಇದೆ. ಇನ್ನಷ್ಟು ವಿಶೇಷ ಕೊಡುಗೆಗಳಿಂದ ಜನರಿಗೆ ಹತ್ತಿರವಾಗ್ತಾ ಇದೆ BSNL. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕಾಗಿ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಅವರಿಗೆ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಗ್ರಾಹಕರ ಎಲ್ಲರಿಗೂ ಈ 80th ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು BSNL ಇಂದ.
2: ಐ ಆಲ್ಸೋ ವಿಶ್ ಆಲ್ ದ ಸಿಟಿಸನ್ ಆಫ್ ಕರ್ನಾಟಕ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
1: ಕೇಳಿದರೆ ನಿಮ್ಮೆಲ್ಲರಿಗೂ 80th ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.
3: 80th ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತಾಗಿ ವಿಶೇಷ ಸಂದರ್ಶನ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು BSNL ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಸನ್ಸೆಟ್ ಸುರಭಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. 7:16 ಆಗೋಗುತ್ತೆ. ಇನ್ನೇನು ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ ಕೇಳ್ತಾನೇ ಇರಿ, ಜೊತೆಯಾಗಿರಿ. ಕನ್ನಡ ಕಾಮನಬಿಲಿನಲ್ಲಿ ಒಂದಷ್ಟು ಚಂದದ ಗೀತೆಗಳು ಈ ಹೊತ್ತಲ್ಲಿ ನಿಮಗಾಗಿ ಮೂಡಿಬರ್ತದೆ. ದೇಶಭಕ್ತಿ ಗೀತೆಗಳನ್ನು ಕೇಳ್ತಾ ಈ ಹೊತ್ತಲ್ಲಿ ಜೊತೆಯಾಗೋಣ, ಜೊತೆ ಜೊತೆಯಾಗಿ ಸಾಗೋಣ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ದೇಶಭಕ್ತಿ ಗೀತೆಗಳನ್ನ ಕೇಳ್ತಾ ಇಲ್ಲಿಯವರೆಗೂ ಸಾಗಿ ಬಂದ್ವಿ. ಇದ ನಿಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮವಾಗಿತ್ತು. ಸಂದೇಶಗಳನ್ನ ಕಳಿಸ್ಕೊಟ್ಟವರು ಯಾರ್ಯಾರು? ಸುಮಿತ್ರಾ ಅವರು ಸಂಡೂರಿನಿಂದ, ಇಳ್ಕಳ್ನಿಂದ ಮಂಜುಳಾ, ಸಮರ್ಥ್, ಮನೋಜ, ಶಿವಲಿಂಗಪ್ಪ, ಕಾವಲಿಯವರು, ಹರೀಶ್ ಅವರು ಮಲ್ಲೇಶ್ವರಂನಿಂದ. ಅದಾದ ನಂತರ ಬಂದಿದೆ ಸಂದೇಶ ನಮಗೆ ಸಿಎನ್ ಹಳ್ಳಿಯಿಂದ ರವಿ ಬಟ್ಟಲೇರಿ ಅವರದ್ದು. ಬಳಿಕ ಬಂತು ಸಂದೇಶ ನಂಬರ್ 8 7 0 2 7 ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಇನ್ನೊಂದು ಚಂದದ ಗೀತೆಯ ಜೊತೆಯಾಗಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸದಾ ಕೇಳ್ತಾರಿ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರು ತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್. ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ವಾರ್ತೆಗಳ ವಿವರ. ವಿಕಸಿತ ಭಾರತದ ಗುರಿ ಸಾಕಾರಕ್ಕೆ ಉದ್ಯಮಿಗಳು, ರೈತರು, ಯುವಜನರು ಸೇರಿದಂತೆ ಸಮಾಜದ ಎಲ್ಲರೂ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ದೇಶವು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ಸಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳಲ್ಲಿ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿತು. ಕಳೆದ 12 ವರ್ಷಗಳಲ್ಲಿ ನಾಗರಿಕರು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿಗಳು, ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತವು ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶದ ಪ್ರಗತಿ ಸ್ಥಗಿತಗೊಳ್ಳುವುದಿಲ್ಲ, ಬದಲಿಗೆ ಚಿಂತನೆಯ ಮಿತಿಗಳಿಂದಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ. ಇಂದು ಭಾರತ ಕಚ್ಚಾ ತೈಲವನ್ನು ಅವಲಂಬಿಸಬೇಕಾಗಿದೆ ಮತ್ತು ಇದು ಚಿಂತನೆಯ ಮಿತಿಗಳ ಪರಿಣಾಮವೂ ಆಗಿದೆ ಎಂದು ಅವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ನಿಷೇಧಿತ ವಲಯಗಳಾಗಿ ಗೊತ್ತುಪಡಿಸಲಾದ 99% ಕಡಲಾಚೆಯ ಪ್ರದೇಶಗಳನ್ನು ಸರ್ಕಾರ ಮುಕ್ತಗೊಳಿಸಿ ಅವುಗಳನ್ನು ಮುಂದುವರಿಯುವ ಪ್ರದೇಶಗಳಾಗಿ ಪರಿವರ್ತಿಸಿದೆ ಎಂದು ಹೇಳಿರುವ ಪ್ರಧಾನಮಂತ್ರಿ, ಸರ್ಕಾರವು ಈಗ ಸಮುದ್ರದ ಕೆಳಗೆ ಅನ್ವೇಷಣೆಯನ್ನು ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಮತ್ತು ಹೊಸ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು. ಸಪ್ತಧಾರಾ ಎಂಬ 7 ಶಕ್ತಿಯ

0: ಕಾರ್ಯಭಾರಿಗಳ ಅನುಷ್ಠಾನಕ್ಕೆ ಕರೆ ನೀಡಿದ ಅವರು, ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ನೀಲಿ ಆರ್ಥಿಕತೆ ಮತ್ತು ದೇಶದ ಪಾರಂಪರಿಕ ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ ಏಳು ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ವಿವರಿಸಿದರು. ಮುಂದಿನ ಒಂದು ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಕೃತಕ ಬುದ್ದಿಮತ್ತೆ ಎಐ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಜಾಗತಿಕ ಎಐ ವಲಯದಲ್ಲಿ ಮುಂಚೂಣಿಯಲ್ಲಿರಲು ಇದರಿಂದ ಯುವ ಸಮೂಹಕ್ಕೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಭಾರತದಲ್ಲಿ ಮುಂದಿನ 7-8 ವರ್ಷಗಳಲ್ಲಿ ಇನ್ನೂ 5-8 ಸೆಮಿಕಂಡಕ್ಟರ್ ಸ್ಥಾವರಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿವೆ. 3 ಸೆಮಿಕಂಡಕ್ಟರ್ ಉತ್ಪಾದನಾ ಸ್ಥಾವರಗಳಲ್ಲಿ ಈಗಾಗಲೇ ಉತ್ಪಾದನೆ ಪ್ರಾರಂಭವಾಗಿದ್ದು, ಅರೆವಾಹಕ ವಲಯದಲ್ಲಿ ದೇಶದ ಪ್ರಗತಿಯು ಅದರ ಹೆಚ್ಚುತ್ತಿರುವ ತಾಂತ್ರಿಕ ಸ್ವಾವಲಂಬನೆಯನ್ನು ಪ್ರತಿಬಿಂಬಿಸಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನವು ಸಂಪೂರ್ಣವಾಗಿ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದ್ದು, ಈ ವಲಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ರಾಷ್ಟೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನು ಪ್ರಾರಂಭಿಸಿದೆ ಮತ್ತು ನಿರ್ಣಾಯಕ ಖನಿಜ ಕಾರಿಡಾರ್ ಅನ್ನು ಘೋಷಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ದೇಶವು ವೆಚ್ಚ, ಗುಣಮಟ್ಟ ಮತ್ತು ಕೌಶಲ್ಯ ಈ 3 ವಿಷಯಗಳ ಮೇಲೆ ಗಮನಹರಿಸಬೇಕು. ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸರ್ಕಾರ ಹೊಂದಿದೆ. ಮುಂಬರುವ ದಶಕದಲ್ಲಿ ಫಾರ್ಚೂನ್ 500 ಕಂಪನಿಗಳಲ್ಲಿ ಭಾರತವು 50 ಕಂಪನಿಗಳನ್ನು ಹೊಂದುವ ಗುರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಇಂದು 80ನೇ ಸ್ವತಂತ್ರ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ವಸತಿ ಸಮುಚ್ಚಯಗಳು ಸೇರಿದಂತೆ ವಿವಿಧೆಡೆ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರನ್ನು ಸ್ಮರಿಸಲಾಯಿತು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಲೋಕಭವನದಲ್ಲಿ ಇಂದು ಬೆಳಿಗ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತ್ರಿವರ್ಣ ಧ್ವಜಾರೋಹಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರಾಷ್ಟಗೀತೆ, ವಂದೇ ಮಾತರಂ, ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಆಯ್ದ ಭಾಗಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಾಯಿತು. ಸಿಂಗಾಪುರ್, ಚೀನಾ, ಹಾಂಕಾಂಗ್ನಲ್ಲಿ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಅನಿವಾಸಿ ಭಾರತೀಯರು ಸ್ವಾತಂತ್ರ್ಯ ದಿನದ ಸಂಭ್ರಮದಿಂದ ಆಚರಿಸಿದ್ದು, ಅಲ್ಲಿನ ಜನರೊಂದಿಗೆ ಭಾರತದ ಜನರ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟ ಮತ್ತು ಸಾಂಕೇತಿಕ ರೀತಿಯಲ್ಲಿ ಆಚರಿಸಲು ಇಂದು ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇಯನ್ನು ಆಯೋಜಿಸಲಾಗಿದೆ. ಈ ಉಪಕ್ರಮವು ಸೂರ್ಯನ ಪಥದಂತೆ ರಾಷ್ಟ್ರಧ್ವಜವು ಪಯಣಿಸುವಂತೆ ನೋಡುವುದಾಗಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಈಜಿಪ್ಟ್, ಲಾಟ್ವಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಈ ಆಚರಣೆಗಾಗಿ ಅನಿವಾಸಿಯರನ್ನು ಒಗ್ಗೂಡಿಸಿವೆ ಎಂದು ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026ನ್ನು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಅಧಿಸೂಚಿಸಿದೆ. ಅರ್ಹ ತೆರಿಗೆದಾರರು ನಿರ್ದಿಷ್ಟ ತೆರಿಗೆ ಅಥವಾ ಶುಲ್ಕವನ್ನು ಪಾವತಿಸಿ ಕೆಲವು ಬಹಿರಂಗಪಡಿಸದ ವಿದೇಶಿ ಆಸ್ತಿಗಳು, ಬಹಿರಂಗಪಡಿಸದ ವಿದೇಶಿ ಆದಾಯ ಅಥವಾ ಘೋಷಿಸದ ವಿದೇಶಿ ಆಸ್ತಿಗಳನ್ನು ಘೋಷಿಸಲು ಇದು ಅನುವು ಮಾಡಿಕೊಡಲಿದೆ. ಈ ಯೋಜನೆ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಯೋಜನೆಯಡಿಯಲ್ಲಿ ಘೋಷಣೆ ಸಲ್ಲಿಸಲು ಈ ವರ್ಷಾಂತ್ಯ ಕೊನೆಯ ದಿನವಾಗಿದೆ. ಈ ದಿನಾಂಕದ ನಂತರ ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಒಂದು ಬಾರಿ

ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಯೋಜನೆಯಾಗಿದೆ. ತೆರಿಗೆದಾರರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಆದಾಯ ತೆರಿಗೆ ಇಲಾಖೆಯು ಯೋಜನೆ ಮತ್ತು ನಿಯಮಗಳ ಕುರಿತ ಸಮಗ್ರ ಪ್ರಶ್ನೋತ್ತರವನ್ನು ಬಿಡುಗಡೆ ಮಾಡಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ನಾಳೆಯಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30 to 7:30 ಸಾರ್ವಜನಿಕರಿಗೆ ಭೇಟಿ ನೀಡಬಹುದಾಗಿದ್ದು, ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧಕ್ಕೊಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ದೂರಸಂಪರ್ಕ ಇಲಾಖೆ ಆಯೋಜಿಸಿರುವ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ನಾಳೆಯಿಂದ 21ರವರೆಗೆ ನಡೆಯಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಸಿಟಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿ ಇಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ದೇಶದ ಹಲವು ಭಾಗಗಳಲ್ಲಿ 1 ಮೀಟರ್ಗಿಂತ ಕಡಿಮೆ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿದ್ದು ನಂತರ ಪರಿಸ್ಥಿತಿ ಸುಧಾರಿಸಿದೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕಟ್ಟಡಗಳೊಳಗೆ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ. ಭೂಕುಸಿತಗಳು ಸಂಭವಿಸಿದ್ದು ಅವಶೇಷಗಳಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ವರದಿಯಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 228 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರುತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, ವಂದೇ ಮಾತರಂ.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದೆಲ್ಲೆಡೆ ಹರ್ ಘರ್ ತಿರಂಗಾ ಅಭಿಯಾನ. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ.

ಕೆಸಿಸಿಐ ಸ್ಪಷ್ಟನೆ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಸ್ಟ್ 9-17 ದೇಶಾದ್ಯಂತ ಹರ್ಘರ್ ತಿರಂಗಾ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಹರ್ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜ ಯಾತ್ರೆ ಜರುಗಿತು. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ ನಾರಾಯಣ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗಾ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಹಾಗೂ ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100 ಮಂದಿ ಉತ್ಸಾಹದಿಂದ ಭಾಗಿಯಾಗಿದ್ದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು 100 ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಮತ್ತು 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027 ಅಂತ್ಯದ ವೇಳೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಡೆದಂತಹ ವಿವಿಧ ಇಲಾಖೆಗಳ ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 100,000 ಕ್ವಿಂಟಾಲ್ ಮೇವಿನ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷರಾದಂತಹ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿವೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120 ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ಬೇಡ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 31 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.80 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಮತ್ತು ನೈರ್ಮಲ್ಯಯುತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವಂತಹ ತ್ಯಾಜ್ಯ, ಕಸ, ಮಣ್ಣು ಮತ್ತು ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ.
ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರೊಂದಿಗಿನ ಸಂವಾದದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್ ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ

0: ಮಠದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ಧಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಮೂರು ದಿನಗಳ ರಫ್ತು ಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶ ಮತ್ತು ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಎರಡು ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯತ್ಗಳನ್ನು ಕ್ಷಯಮುಕ್ತ ಎಂದು ಘೋಷಣೆ ಮಾಡಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು ಶೇಕಡ 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023ರಲ್ಲಿ ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಇತ್ತು. ಎರಡೇ ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯತ್ಗಳು ಟಿಬಿ ಮುಕ್ತ ಪಂಚಾಯತ್ಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರವನ್ನು ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ಆರೋಗ್ಯದ ಕಾಳಜಿಗಾಗಿ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟೂ ರಾಸಾಯನಿಕಗಳು ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5.84 ಕೋಟಿ ಮತದಾರರ ಪೈಕಿ ಈವರೆಗೆ 1.80 ಕೋಟಿ ಮತದಾರರನ್ನು ಎಎಸ್ ಡಿಡಿಒ ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4.45 ಕೋಟಿ ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರಡಿ ಅರ್ಜಿ ಸಲ್ಲಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದ ಅಡಿಯಲ್ಲಿ ಸಂವಾದ ಆಯೋಜನೆ ಮಾಡಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲು, ಮುಂದಿನ ಕಾರ್ಯ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು ಮುಂದಿನ ಹಂತ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಮತ್ತು ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೇ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ ಎರಡನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ ಎರಡನೇ ಬ್ಯಾಚ್ಗೆ ಅಂತಾರಾಷ್ಟೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾ ನಂದಕುಮಾರ್ ಪೂಜಾಂ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ. ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದೀವಿ.
0: ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷರ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವ್ ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ, ಕನ್ನಡ ಕಾಮನ ಬಿಲ್ಲು. ಇದು ಪ್ರೀತಿಯ ಸಮಯ, ಪ್ರೇಮದ ವಿವಿಧ ಭಾವಗಳು ವಿಚಾರಗಳು ನಮ್ಮ ಕಾರ್ಯಕ್ರಮದ ವಿಷಯ. ಪ್ರೇಮದ ಕುರಿತು ಮಾತಾಡ್ತಾ ಪ್ರೇಮ ಗೀತೆಗಳನ್ನ ಕೇಳ್ತಾ ಸಾಗೋ ಲವ್ಲಿ ಶೋ ಒಲವಿನ ಆಲಾಪಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹ್ಯಾಪಿ ಟೈಮ್ನಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ಜೆ ಕುಸುಮ. ಇವತ್ತು August 15, ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ಅಂದ್ರೆ ಫ್ರೀಡಂ. ಸೋ ಪ್ರೀತಿ ಮತ್ತು ಸ್ವಾತಂತ್ರ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡಬಹುದಲ್ವಾ ಅಂತ ಈಗಷ್ಟೇ ನನಗೆ ಒಂದು ಥಾಟ್ ಬಂತು. ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿ ಆಗಾಗ ಚರ್ಚೆ ಆಗುವಂತ ವಿಷಯ. ಹಾಗಾಗಿ ಇದೇ ವಿಷಯದ ಬಗ್ಗೆ ಮಾತಾಡೋಣ. ನೀವು ಸಹ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿಯ ಸಂದೇಶಗಳು ನಮ್ಮನ್ನ ತಲುಪಬೇಕಾಗಿರುವಂತ ವಾಟ್ಸ್ಆಪ್ ಸಂಖ್ಯೆ 9480901013, 9480901013. ಸಾಮಾನ್ಯವಾಗಿ ಪ್ರೇಮಿಗಳು ನನ್ನ ಪ್ರೇಮಿ ಅಥವಾ ನನ್ನ ಪ್ರೇಯಸಿ ನನಗೆ ಎಲ್ಲಾನು ಹೇಳಬೇಕು, ಯಾವಾಗ್ಲೂ ಜೊತೆಯಲ್ಲಿರಬೇಕು, ನನ್ನ ಮಾತೇ ಕೇಳಬೇಕು ಇಂತ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿರ್ತಾರೆ. ಇದು ತಪ್ಪಲ್ಲ, ಬಟ್ ಈ ನಿರೀಕ್ಷೆಗಳು ಒಂದಷ್ಟು ಪ್ರಶ್ನೆಗಳ ಹುಟ್ಟಿಗೆ ಕಾರಣ ಆಗತ್ತೆ. ಪ್ರೀತಿ ಅಂದ್ರೇನು? ಪ್ರೀತಿ ಅಂದ್ರೆ ಅವರನ್ನ ನಮ್ಮವರನ್ನಾಗಿಸ್ಕೊಳ್ಳೋದು ಮಾತ್ರನಾ, ಅಥವಾ ಅವರನ್ನ ಅವರಾಗಿರೋದಕ್ಕೆ ಅವಕಾಶ ಕೊಡೋದು ಪ್ರೀತಿನ? ಹೀಗೆಲ್ಲ ಪ್ರಶ್ನೆಗಳು ನಮ್ಮ ಮೈಂಡ್ಗೆ ಬರುತ್ತವೆ. ಯಾಕಂದ್ರೆ ನಿಜವಾದ ಪ್ರೀತಿ ಅಂದ್ರೆ ಹಿಡಿದಿಟ್ಕೊಳ್ಳೋದಲ್ಲ, ಜೊತೆಯಾಗಿ ನಡೆಯೋದು, ಒಬ್ರನ್ನೊಬ್ರು ನಂಬೋದು ಅಲ್ವಾ? ನಿಮ್ಗೇನನ್ಸುತ್ತೆ? ಮೆಸೇಜ್ ಮಾಡಿ 9480901013 ಈ ಸಂಖ್ಯೆಗೆ. ಪ್ರೀತಿ ಮತ್ತು ಸ್ವಾತಂತ್ರ್ಯ ಅನ್ನೋ ಸುಂದರ ವಿಷಯದ ಬಗ್ಗೆ ಮಾತು ಮುಂದುವರಿಯುತ್ತೆ ಕೋಟಿಗೊಬ್ಬ 2 ಸಿನಿಮಾದ ಈ ಸುಮಧುರ ಹಾಡಿನ ನಂತರ.

ಪ್ರೇಮಿಗಳು ತಮ್ಮ ಪ್ರೇಮಿಯನ್ನ ನನ್ನವನು ಅಥವಾ ನನ್ನವಳು ಅಂತ ಬಹಳ ಪ್ರೀತಿಯಿಂದ ಕರೀತಾರೆ. ನನ್ನವರು ಅನ್ನೋದು ಪ್ರೀತಿಯ ಪದ. ಬಟ್ ಆ ಪದದ ಹಿಂದೆ ಕೆಲವೊಮ್ಮೆ ಗೊತ್ತಿಲ್ಲದೇನೆ ಒಂದು ಓನರ್ಶಿಪ್ ಭಾವನೆ ಬಂದ್ಬಿಡುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಿಜವಾದ ಪ್ರೀತಿ ಇದೆಯಲ್ಲ, ಅದು ಯಾರನ್ನೂ ಕಟ್ಟಿ ಹಾಕೋದಿಲ್ಲ. ನಿಜವಾದ ಪ್ರೀತಿ ಅಂದ್ರೆ ಅವರು ಸಂತೋಷವಾಗಿರಬೇಕು ಅನ್ನೋ ಹಾರೈಕೆ. ಪ್ರತಿಕ್ಷಣ ಅವರು ಜೊತೆಯಲ್ಲಿ ಇಲ್ಲದೇ ಇದ್ರೂ ಒಬ್ಬರ ಮನಸ್ಸಲ್ಲಿ ಮತ್ತೊಬ್ಬರಿಗೆ ಜಾಗ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಇರಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ಕೊಡೋದಾದ್ರೆ, ಒಂದು ಗಿಡ ಬೆಳಿಬೇಕು ಅಂದ್ರೆ ಅದಕ್ಕೆ ಬೇಕಿರೋ ನೀರು, ಮಣ್ಣು, ಗೊಬ್ಬರ, ಸೂರ್ಯನ ಬೆಳಕು ಎಲ್ಲಾನೂ ಕೊಡಬೇಕು, ಜೊತೆಗೆ ಗಾಳಿನೂ ಬೇಕು ಅಲ್ವಾ? ಬಟ್ ಗಾಳಿ ಆಡದೇ ಇರೋ ಹಾಗೆ ಆ ಗಿಡವನ್ನ ಬಿಗಿಯಾಗಿ ಕಟ್ಟಿ ಹಾಕ್ಬಿಟ್ರೆ ಅದು ಬೆಳೆಯುತ್ತಾ? ಇಲ್ಲ ಅಲ್ವಾ? ಹಾಗೇನೇ ಪ್ರೀತಿ ಕೂಡ. ಉಸಿರಾಡೋದಕ್ಕೆ ಸ್ಪೇಸ್ ಕೊಟ್ಟಾಗ ಮಾತ್ರ ಸಂಬಂಧಗಳು ಅರಳತ್ವೆ. ಯಾಕಂದ್ರೆ ಪ್ರೀತಿ ಅಂದ್ರೆ ಪೊಸೆಷನ್ ಅಲ್ಲ, ಪ್ರೆಸೆನ್ಸ್. ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಮೂಡಿ ಬರ್ತಾ ಇದೆ ನನ್ನವಳು ನನ್ನವಳು.

ಸ್ವಾತಂತ್ರ್ಯ ಅಥವಾ ಫ್ರೀಡಂ ಅನ್ನೋ ವಿಷಯ ಬಂದಾಗ ಅಲ್ಲಿ ಬರುವಂತ ಮತ್ತೊಂದು ವಿಷಯ ಅಂದ್ರೆ ನಂಬಿಕೆ ಅಥವಾ ಟ್ರಸ್ಟ್. ಕೆಲವು ಪ್ರೇಮಿಗಳು ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಯಾರ ಜೊತೆ ಇದ್ಯಾ ಅಂತೆಲ್ಲ ಪ್ರಶ್ನೆಗಳನ್ನ ತನ್ನ ಪ್ರೇಮಿಗೆ ಅಥವಾ ಪ್ರೇಯಸ್ಸಿಗೆ ಆಗಾಗ ಕೇಳ್ತಾ ಇರ್ತಾರೆ. ಬಟ್ ಆ ಪ್ರಶ್ನೆಗಳು ಕಾಳಜಿಯಿಂದ ಬರ್ತಿದ್ಯಾ ಇಲ್ಲ ಅನುಮಾನದಿಂದ ಬರ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಂಬಿಕೆ ಇರೋ ಸಂಬಂಧದಲ್ಲಿ ಪ್ರತಿಯೊಂದು ಕ್ಷಣದ ಲೆಕ್ಕ ಕೇಳೋಂತ ಅವಶ್ಯಕತೆನೆ ಇರೋದಿಲ್ಲ. ಅಂತ ಟೈಮಲ್ಲಿ ಅವರು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಫ್ರೀ ಆದ್ಮೇಲೆ ಅವರೇ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಪ್ರೇಮಿ ಅರ್ಥ ಮಾಡ್ಕೊಂಡ್ಬಿಟ್ರೆ ರಿಲೇಶನ್ಶಿಪ್ಪಲ್ಲಿ ಖಂಡಿತ ಇದೊಂದು ಇಶ್ಯೂನೇ ಆಗೋದಿಲ್ಲ. ಫ್ರೀಡಂ ಅಂದ್ರೆ ಯಾವುದೇ ರೂಲ್ಸ್ ಇಲ್ಲ ಅನ್ನೋದಲ್ಲ. ಫ್ರೀಡಂ ಅಂದ್ರೆ ನನ್ನ ಪ್ರೇಮಿಯ ಮೇಲೆ ನನಗೆ ನಂಬಿಕೆ ಇದೆ, ಸೊ ಕಂಟ್ರೋಲ್ ಮಾಡೋ ನೆಸೆಸಿಟಿ ಇಲ್ಲ ಅನ್ನೋದು ಫ್ರೀಡಂ. ಪ್ರೀತಿ ಮತ್ತು ಸ್ವಾತಂತ್ರ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಲವಿನ ಆಲಾಪದಲ್ಲಿ. ಈಗ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾದ ಲವ್ಲಿ ಹಾಡು ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ ಟು ಕನ್ನಡ ಕಾಮನಬಿಲ್ಲು 101.3 ಮೆಗಾ.

ಪ್ರತಿಯೊಬ್ಬರಿಗೂ ಲೈಫ್ನಲ್ಲಿ ಅವರದ್ದೇ ಆದ ಕನಸುಗಳಿರುತ್ತವೆ. ಕೆಲವೊಂದ್ಸಲ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋಂಥ ಅವಕಾಶ ಅವರಿಗೆ ಸಿಕ್ಕಿರೋದಿಲ್ಲ. ಬದುಕಲ್ಲಿ ತನ್ನನ್ನ ಮೆಚ್ಚೋ ಅಂತ ಪ್ರೇಮಿ ಸಿಕ್ಕಾಗ ಅಟ್ಲೀಸ್ಟ್ ಈಗಲಾದರೂ ನನ್ನ ಆಸೆಯನ್ನ ಈಡೇರಿಸ್ಕೋಬಹುದು ಅನ್ನೋ ಆಲೋಚನೆ ಅವರಿಗೆ ಬರುತ್ತೆ. ಅಂತಹ ಸಮಯದಲ್ಲಿ ಪ್ರೇಮಿಯಾಗಿ ಅಥವಾ ಸಂಗಾತಿಯಾಗಿ ತನ್ನ ಪ್ರೇಮಿಯ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕನಸಿರುತ್ತೆ. ಒಬ್ಬರಿಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ, ಇನ್ನೊಬ್ಬರಿಗೆ ಕರಿಯರ್ನಲ್ಲಿ ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂತ, ಕೆಲವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ಹೀಗೆ ಏನೇನೋ ಪ್ಲಾನ್ಸ್ ಇರುತ್ತೆ. ತನ್ನ ಮನಸ್ಸನ್ನ ಅರಿತಿರುವಂತ ಪ್ರೇಮಿ ಜೊತೆ ಇದ್ದಾಗ ಅವರ ಕನಸುಗಳಿಗೆ ರೆಕ್ಕೆ ಬಂದ್ಬಿಡುತ್ತೆ. ಆಕಾಶದಲ್ಲಿ ಹಾರಾಡುವಂತ ಆಸೆ ಚಿಗುರುಡಿಯುತ್ತೆ. ಬಟ್ ಅವರ ಪ್ರೇಮಿ ಜೊತೆ ನಿಲ್ಲದೇ ಇದ್ದಾಗ, ಸ್ವಾತಂತ್ರ್ಯವನ್ನ ಕೊಡದೇ ಇದ್ದಾಗ ಅವರ ಮನಸ್ಸಿಗೆ ನೋವಾಗತ್ತೆ. ನಿನ್ನ ಎಲ್ಲಾ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ನಾನು ಜೊತೆಯಾಗಿ ನಿಲ್ತೀನಿ, ಏನೇ ಬರಲಿ ನಾನು ನಿನ್ ಜೊತೆ ಇರ್ತೀನಿ ಅಂತ ಪ್ರೀತಿಯ ಪಯಣದಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಒಟ್ಟಾಗಿ ಸಾಗಿದ್ರೆ ಆ ಪ್ರೇಮಿಗೆ ಅದೆಂಥ ಆನಂದ ಆಗಬಹುದಲ್ವಾ? ಒಬ್ಬರ ಬೆಳವಣಿಗೆಗೆ ಇನ್ನೊಬ್ರು ಬೆಂಬಲವಾಗೋದೇ ನಿಜವಾದ ಪ್ರೀತಿ. ಈಗ ಸೂರ್ಯವಂಶ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನೀವ್ ಕೇಳ್ತಾ ಇದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಇದು ಒಲವಿನ ಆಲಾಪ. ಇವತ್ ನಾವು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿ ಮತ್ತು ಸ್ವಾತಂತ್ರ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಪ್ರತಿದಿನ ಕಾಲ್ ಮಾಡಿ ಮಾತಾಡಬೇಕು, ಯಾವಾಗ್ಲೂ ಮೆಸೇಜ್ ಮಾಡ್ತಿರ್ಬೇಕು ಅನ್ನೋ ಕಂಡೀಷನ್ ಯಾವ ರಿಲೇಷನ್ಶಿಪ್ಗೂ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಷ್ಟು ಸಮಯ ಅವರ ಪರ್ಸನಲ್ ವರ್ಕ್ಗೆ ಬೇಕಾಗಿರುತ್ತೆ. ಅದು ಅವರ ಮೀ ಟೈಮ್ ಆಗಿರುತ್ತೆ. ಆ ಸಮಯವನ್ನ ಅವರು ತಮ್ಮಿಷ್ಟದ ಹವ್ಯಾಸಕ್ಕೆ ರಿಸರ್ವ್ ಮಾಡಿರ್ತಾರೆ ಅನ್ನೋ

ಕಾಮನ್ ಸೆನ್ಸ್ ಪ್ರೇಮಿಗಳಿಗೆ ಇರಬೇಕಾಗತ್ತೆ. ಬಟ್ ಎಷ್ಟೋ ಪ್ರೇಮಿಗಳು ಪರ್ಸನಲ್ ಸ್ಪೇಸ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಆಗ ಅವರಿಬ್ಬರ ರಿಲೇಶನ್ಶಿಪ್ನಲ್ಲಿ ಬಿರುಕು ಮೂಡೋದಕ್ಕೆ ಶುರುವಾಗತ್ತೆ. ಹಾಗೆಯೇ ಅವ್ರ ಜೊತೆ ಮಾತಾಡಬೇಡ, ಅಲ್ಲಿಗೆ ಹೋಗಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತೆಲ್ಲ ಪ್ರೇಮಿಗಳು ತಮ್ಮ ಪ್ರೇಮಿಗೆ ಅಥವಾ ಪ್ರೇಯಸ್ಸಿಗೆ ರೆಸ್ಟ್ರಿಕ್ಟ್ ಮಾಡೋದು ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಇನಿಷಿಯಲ್ ಡೇಸಲ್ಲಿ ಅವರಿಗೆ ನಮ್ಮ ಮೇಲಿರೋ ಕೇರ್ ಆ್ಯಂಡ್ ಕನ್ಸರ್ನ್ನಿಂದ ಹಾಗೆ ಹೇಳ್ತಿದ್ದಾರೆ ಅಂತ ಅವರ ಪ್ರೇಮಿ ಅನ್ಕೊಳ್ತಾರೆ. ಬಟ್ ಸಮಯ ಕಳೀತಾ ಇದ್ದ ಹಾಗೆ ಅವರ ರೆಸ್ಟ್ರಿಕ್ಷನ್ಸ್ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸೋದಕ್ಕೆ ಶುರು ಮಾಡ್ತಿದ್ಯಲ್ಲ ಅನ್ನೋ ಡೌಟ್ ಆ ಪ್ರೇಮಿಗೆ ಬರಬಹುದು. ಪ್ರೀತಿ ಯಾರನ್ನು ಚೇಂಜ್ ಮಾಡಲ್ಲ, ಮಾಡಬೇಕಾಗೂ ಇಲ್ಲ. ಪ್ರೀತಿ ಪ್ರೇಮಿಯನ್ನ ಉತ್ತಮ ವ್ಯಕ್ತಿ ಆಗೋ ಹಾಗೆ ಎನ್ಕರೇಜ್ ಮಾಡಬೇಕು. ಪ್ರೀತಿಯಲ್ಲಿ ಕಂಟ್ರೋಲ್ ಜಾಸ್ತಿ ಆದರೆ ಸಂತೋಷ ಕಡಿಮೆ ಆಗುತ್ತೆ ಅನ್ನೋದನ್ನ ಪ್ರೇಮಿಗಳು ಸದಾ ನೆನಪಲ್ಲಿಟ್ಕೋಬೇಕಾಗತ್ತೆ. ಈಗ ಹಾರ್ಟ್ ಬೀಟ್ಸ್ ಚಿತ್ರದ ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯ ಪಯಣ ಸಾಗ್ತಾ ಇದೆ. ನಿಜವಾದ ಪ್ರೀತಿಯ ಪರೀಕ್ಷೆ ಶುರುವಾಗೋದೇ ಫ್ರೀಡಂ ಕೊಟ್ಟಾಗ. ಪ್ರೀತಿಯನ್ನ ಹಿಡಿದಿಟ್ಕೊಳ್ಳೋದ್ರಿಂದ ಅದು ನಮ್ಮ ಜೊತೆ ಇದೆ ಅಂತ ಅನ್ನೋದಾದ್ರೆ ಅದು ನಮ್ಮ ಮೂರ್ಖತನ. ಪ್ರೀತಿ ಮೇಲೆ ನಂಬಿಕೆ ಇಟ್ಟು ಅದನ್ನ ಹೊರಗೆ ಬಿಟ್ಟು ನೋಡಬೇಕು. ಆಗ ನಮ್ಮ ಪ್ರೀತಿ ನಿಜವಾಗ್ಲೂ ಲಾಯಲ್ ಆಗಿದ್ರೆ ಅದು ಖಂಡಿತ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಮತ್ತೆ ನಮ್ಮ ಹತ್ರ ಬಂದೇ ಬರುತ್ತೆ, ಬಂದು ನಮ್ಮನ್ನೇ ಸೇರುತ್ತೆ. ಫ್ರೀಡಂ ಕೊಟ್ಟಾಗ ಪ್ರೀತಿಯ ಪರೀಕ್ಷೆ ನಡೆಯುತ್ತೆ. ಅಂಡ್ ಅದರ ಫಲಿತಾಂಶ ಕೂಡ ಕೆಲವೇ ಸಮಯದಲ್ಲಿ ಗೊತ್ತಾಗೋಗುತ್ತೆ. ಸೊ ಫ್ರೀಡಂ ಕೊಡೋದ್ರಿಂದ ರಿಲೇಷನ್ಶಿಪ್ ಮುರಿಯೋದಿಲ್ಲ, ಅದು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಬಹುದು. ಪ್ರೀತಿ ಮತ್ತು ಸ್ವಾತಂತ್ರ್ಯ ಎರಡು ಸ್ವಲ್ಪ ಆಪೋಸಿಟ್ ಪದಗಳ ತರ ಕಾಣಿಸ್ಬಹುದು, ಆದರೆ ಅವೆರಡು ಒಂದನ್ನ ಮತ್ತೊಂದು ಕಂಪ್ಲೀಟ್ ಮಾಡುತ್ತೆ. ಹೇಗೆ ಅಂದ್ರೆ, ಪ್ರೀತಿ ಸೆಕ್ಯೂರಿಟಿಯನ್ನು ಕೊಡುತ್ತೆ, ಸ್ವಾತಂತ್ರ್ಯ ಕಾನ್ಫಿಡೆನ್ಸ್ನ ಕೊಡುತ್ತೆ. ಇದೆರಡು ಸೇರಿದಾಗ ರಿಲೇಷನ್ಶಿಪ್ನಲ್ಲಿ ಒತ್ತಡ ಕಡಿಮೆಯಾಗುತ್ತೆ, ಗೌರವ ಸಂತೋಷ ಜಾಸ್ತಿಯಾಗುತ್ತೆ. ರಿಲೇಷನ್ಶಿಪ್ನಲ್ಲಿ ಎಲ್ಲರೂ ಬಯಸೋದು ಒಂದೇ, ನಮ್ಮನ್ನ ಬದಲಾಯಿಸದೆ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳುವಂತ ಪಯಣದಲ್ಲಿ ನಮ್ಮ ಜೊತೆಯಾಗಿದ್ದು ನಮ್ಮನ್ನ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ಬದುಕಲ್ಲಿ ಇರಲಿ ಅನ್ನೋದು. ಸಾಕಷ್ಟು ಪ್ರೇಮಿಗಳ ಮನದಾಸೆ ಇದೇ ಆಗಿರುತ್ತೆ. ಸೊ ಫೈನಲಿ ಹೇಳೋದಾದ್ರೆ, ಪ್ರೀತಿ ಅಂದ್ರೆ ಯಾರನ್ನಾದರೂ ನಮ್ಮ ನೆರಳಲ್ಲಿ ನಿಲ್ಲಿಸೋದಲ್ಲ, ಅವರು ತಮ್ಮ ಬೆಳಕಲ್ಲಿ ಹೊಳೆಯೋದಕ್ಕೆ ಧೈರ್ಯ ಕೊಡೋದು. ಸ್ವಾತಂತ್ರ್ಯ ಅಂದ್ರೆ ದೂರ ಆಗೋದು ಅಂತಲ್ಲ, ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವಂತ ಧೈರ್ಯವನ್ನ ನಮಗೆ ನಾವೇ ತಂದುಕೊಳ್ಳೋದು. ಹಾಗಾಗಿ ಪ್ರೀತಿಯಲ್ಲಿ ಉಸಿರಾಡುವಷ್ಟು ಸ್ವಾತಂತ್ರ್ಯ ಇರಲಿ, ಯಾಕಂದ್ರೆ ಬಂಧಿಸೋ ಪ್ರೀತಿ ಹೆಚ್ಚು ದಿನ ಉಳಿಯೋದಿಲ್ಲ. ಸಂಬಂಧದಲ್ಲಿ ಸ್ವಾತಂತ್ರ್ಯ ಇದ್ರೆ ಆ ಪ್ರೀತಿ ಜೀವನ ಪೂರ್ತಿ ಜೊತೆಯಾಗಿರುತ್ತೆ ಅನ್ನೋದು ಪ್ರೇಮಿಗಳಿಗೆ ಸದಾ ನೆನಪಿರಲಿ.

ಶಕ್ತಿ ಮತ್ತು ಸ್ವಾತಂತ್ರ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಪ್ರೇಮದ ಬಗ್ಗೆ ಮಾತಾಡ್ತಾ, ಪ್ರೇಮ ಗೀತೆಗಳನ್ನ ಕೇಳ್ತಾ ಸಮಯ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ ಸ್ನೇಹಿತರೆ? ಪ್ರೇಮದ ಸಮಯ ಯಾವಾಗ್ಲೂ ಹಾಗೆ ಬೇಗ ಕಳೆದು ಹೋಗ್ಬಿಡತ್ತೆ. ಇವತ್ತು ಒಲವಿನ

ಅಪ್ಪ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಹಾಗೆ ಪ್ರೀತಿಯ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಒಲವಿನ ಆಲಾಪದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಒಂಬತ್ತು ಗಂಟೆ 24:30 ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ನಾವು ಸುಕೂನ್ ಕೇಬಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀವಿ. ಒಬ್ಬ ನಾಗರಿಕನಾಗಿ ನಮ್ಮ ಕರ್ತವ್ಯ ಏನು? ಬನ್ನಿ ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ನಾವು ಈ ಹೊತ್ತಲ್ಲಿ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಎಫ್ಎಂ ರೇನ್ಬೋ ಸುಕೂನ್ ಕೇಪಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅಂದ ಹಾಗೆ ಇವತ್ತು ನಾವು ಮಾತಾಡ್ತಿರೋದು ನಾಗರಿಕರಾಗಿ ನಮ್ಮ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಸಾಗ್ತಿದ್ದೀವಿ. ಅರೆ, ನಾಗರಿಕರಾಗಿ ನನಗೆ ದೇಶಕ್ಕೆ ಸೇವೆ ಮಾಡಬೇಕಂದ್ರೆ ತುಂಬ ಇಷ್ಟ. ಬಟ್ ಆದರೆ ಏನು ಮಾಡೋದು, ನಾನು ಸೈನಿಕನೂ ಆಗೋಕ್ಕಾಗಲಿಲ್ಲ, ಪೊಲೀಸ್ ಆಗೋಕ್ಕಾಗಿಲ್ಲ, ರೈತ ಆಗೋಕ್ಕಾಗಿಲ್ಲ, ಇನ್ಯಾವ ರೀತಿಲಪ್ಪ ಸೇವೆ ಮಾಡೋದು ಅಂದರೆ ಬಹಳ ಮುಖ್ಯವಾಗಿ ನಾವು ಅಂದ್ಕೋಬೇಕಾಗಿರೋದು, ನಾವು ಮೊದಲು ದೇಶದ ಒಳ್ಳೆಯ ನಾಗರಿಕರಾಗಬೇಕು, ಸರಿಯಾದ ಪ್ರಜೆಯಾಗಬೇಕು. ಏನಪ್ಪ ಸರಿಯಾದ ಒಬ್ಬ ಪ್ರತಿನಿತ್ಯ ನಾಗರಿಕ ನಿಭಾಯಿಸಬೇಕಾದ ಜವಾಬ್ದಾರಿ ಏನು ಅಂತ ನಾವು ನೋಡೋದಾದರೆ ಏನಿಲ್ಲ ಕಣ್ರಿ, ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಮನೆಯನ್ನು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು. ಎಲ್ರಿಗೂ ಗೊತ್ತೇ ಇದೆ ಇದು, ಎಲ್ಲೆಂದರಲ್ಲಿ ಕಸ ಹಾಕಬಾರ್ದು, ಉಗಿಬಾರ್ದು, ಕಸವನ್ನು ಸೂಕ್ತ ಸ್ಥಳದಲ್ಲಿ ವಿಂಗಡಣೆ ಮಾಡಿ ಇಟ್ಟು ಅದನ್ನು ಕಸದ ಗಾಡಿಗೆ ಕೊಡೋದು. ಹೌದು ತಾನೇ? ಆದರೆ ಎಷ್ಟು ಜನ ಇದನ್ನು ಪಾಲಿಸ್ತೀವಿ? ಮತ್ತೆ ನಮಗೆ ಅನೇಕ ನೈಸರ್ಗಿಕ ಸಂಪನ್ಮೂಲಗಳು ಒದಗಿ ಬಂದಿದೆ. ನೀರಾಗಿರಬಹುದು, ವಿದ್ಯುತ್ ಆಗಿರಬಹುದು, ಏನೇ ಆಗಿರಬಹುದು, ಇದೆಲ್ಲವನ್ನ ಮಿತವಾಗಿ ಬಳಸಲೇಬೇಕು. ನಾವೇನ್ ಮಾಡ್ತೀವಿ, ಲೈಟಿನ ಅವಶ್ಯಕತೆನೇ ಇರೋದಿಲ್ಲಪ್ಪ, ಆದರೂ ಲೈಟ್ ಹಾಕೊಂಡು ರೂಮಲ್ಲೊಂದು ಲೈಟು, ಹಾಲಲ್ಲೊಂದು ಲೈಟು, ಅಡುಗೆ ಮನೇಲೊಂದು ಲೈಟು, ಅಬ್ಬ ಅಬ್ಬ ಅಬ್ಬ ಅಬ್ಬ, ಮಧ್ಯಾಹ್ನದ ಹೊತ್ತಲ್ಲೂ ಲೈಟ್ ಹಾಕೋರ್ನ ನೋಡಿದೀನಿ ನಾನು. ಆ ರೂಮಲ್ಲಿ ಯಾರು ಇರೋಲ್ಲ, ಫ್ಯಾನ್ ಮಾತ್ರ ತಿರುಗ್ತಾನೇ ಇರುತ್ತೆ. ಎಷ್ಟೆಲ್ಲ ಕಷ್ಟ ಅಲ್ವಾ, ನಿಸರ್ಗದ ಮೂಲಕ ಒದಗಿ ಬಂದಿರುವಂತಹ ಸಂಪನ್ಮೂಲಗಳನ್ನು ಹಿತವಾಗಿ ಮಿತವಾಗಿ ಬಳಸುವುದು ನಾಗರಿಕರಾಗಿ ನಮ್ಮ ಕರ್ತವ್ಯ ತಾನೇ? ಇನ್ನಷ್ಟು ಮಾತಾಡೋಣ, ಸಂದೇಶನೂ ಕಳಿಸ್ಕೊಡ್ಬೋದು ನೀವು. 9489901013 ನಮ್ಮ ವಾಟ್ಸಪ್ ಸಂಖ್ಯೆ. ಸಂದೇಶ ಕಳಿಸಿ, ನಿಮ್ಮ ಮಾತನ್ನು ಕೂಡ ನಮ್ಮ ಜೊತೆ ಮಾಡಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಒಬ್ಬ ಸಾಮಾನ್ಯ ನಾಗರಿಕ ನಾನು ಹೇಗಪ್ಪ ನನ್ನ ದೇಶವನ್ನ ನಾನು ಕಟ್ಟುವುದು, ನನ್ನ ಕರ್ತವ್ಯಗಳೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಸಾಕ್ತಾ ಇದ್ವಿ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಗೊತ್ತು, ಪ್ರತಿನಿತ್ಯದಲ್ಲಿ ನಾವು ಆಚರಿಸುವಂತಹ ಕೆಲವು ವಿಚಾರಗಳು ನಿಜಕ್ಕೂ ದೊಡ್ಡ ಬದಲಾವಣೆಯನ್ನೇ ತರುತ್ತೆ. ಈಗಾಗಲೇ ಒಂದಷ್ಟು ವಿಚಾರ ಮಾತಾಡಿದ್ವಿ ನೋಡಿ, ಸಾರ್ವಜನಿಕ ಆಸ್ತಿಗಳಿರುತ್ತೆ, ಉದ್ಯಾನವನ, ಬಸ್ಗಳು, ರೈಲ್ಗಳು, ಇದನ್ನ ಯಾವುದೇ ರೀತಿಯಲ್ಲಿ ಹಾಳು ಮಾಡದೆ ಬಳಸುವಂಥದ್ದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ. ಸರ್ತಿ ನಿಯಮ ಇತರರ ಹಕ್ಕುಗಳನ್ನು ಗೌರವ ಮಾಡೋದು ಕೂಡ ಮುಖ್ಯ ರೀ. ಜೊತೆಗೆ ಹಿರಿಯರು, ಮಕ್ಕಳು, ಮಹಿಳೆಯರು ಯಾರಿಗತ್ಯ ಇರುತ್ತಲ್ಲ ಅವ್ರಿಗೂ ಸಹಾಯ ಮಾಡಲೇಬೇಕು ನಾವು. ಮತ್ತು ಅಕ್ಕಪಕ್ಕದ ಮನೆಯವ್ರ ಜೊತೆ ಸೌಹಾರ್ದದಿಂದ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಕೂಡ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು, ವದಂತಿಗಳನ್ನು ಹರಡದೇ ಇರೋದು, ದೇಶದ ಕಾನೂನನ್ನು, ನಿಯಮಗಳನ್ನು ಪ್ರತಿನಿತ್ಯ ಪಾಲನೆ ಮಾಡೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರೀಯ ಹೊಣೆಗಾರಿಕೆಯನ್ನು, ಸಾಮಾಜಿಕ ಹೊಣೆಗಾರಿಕೆಯನ್ನು, ಪರಿಸರ, ಸಮಾಜ ಮತ್ತು ದೇಶದ ಬಗ್ಗೆ ಕಾಳಜಿಯನ್ನು ವಹಿಸೋದು, ಇದೆಲ್ಲ ಕೂಡ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹೌದು ತಾನೆ? ಈ ಬಗ್ಗೆ ಯಾರ್ಯಾರು ಸಂದೇಶ ಕಳಿಸಿ ಏನೇನು ಹೇಳ್ತಾ ಇದ್ದೀರಾ ನೋಡೋಣವಾ. ಬಂತು ಸಂದೇಶ ನಮಗೆ ಮಂಜುನಾಥ್ ಅವರದ್ದು ಕಾಳತಾಮನಹಳ್ಳಿಯಿಂದ, ಶ್ರೀನಿವಾಸ ಅವರದ್ದು ಬೆಂಗಳೂರಿನಿಂದ. ಅದಾದ ನಂತರ ಕಡಗಂಚಿಯ ಧರ್ಮಣ್ಣ ಧನ್ಯ ಅವರೇ, ನಿಮ್ಮ ಸಂದೇಶನೂ ಬಂದು ತಲುಪಿದೆ. ತಾವರೆಕೆರೆಯಿಂದ ನಾಗೇಂದ್ರ ಅವರ ಸಂದೇಶ ಬಂದಿದ್ರೆ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಾ ಇದ್ದಾರೆ, ಸಮಾಜದಲ್ಲಿ ಒಳ್ಳೆ ಸ್ಥಾನ ಪಡಿಬೇಕು, ಸಮಾಜದ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ನಾಗರಿಕನಾಗಬೇಕು ಅನ್ನೋದು ನನ್ನ ಆಸೆ ಏನಿದ್ದಾರೆ, ತುಂಬ ಸಂತೋಷ. ಅದಾದ ನಂತರ ಹರೀಶ್ ಅವರ ಸಂದೇಶ ಕೂಡ ಮಲ್ಲೇಶ್ವರಂನಿಂದ ಬಂದು ತಲುಪ್ತು. ಯೋಚನೆ ಮಾಡಲೇಬೇಕಾದ ವಿಚಾರ ಏನು ಗೊತ್ತಾ, ಪ್ರತಿನಿಧದ ಸಣ್ಣ ಸಣ್ಣ ಜವಾಬ್ದಾರಿಗಳೇ ಜವಾಬ್ದಾರಿಯುತ ನಾಗರಿಕತೆಯ ದೊಡ್ಡ ದೊಡ್ಡ ಹೆಜ್ಜೆಗಳು. ಪುಟ್ಟದನ್ನಿಸ್ಬೋದು, ಆದರೆ ಆ ಹೆಜ್ಜೆಗಳನ್ನು ನಾವು ಸಮರ್ಪಕವಾಗಿ ಇಟ್ಟರೆ ದೇಶವನ್ನು ನಮ್ಮವರಿಗಾಗಿ ಆನಂದವಾಗಿ ನಾವು ಕಟ್ಬೋದು. ಈ ಮಾತುಗಳನ್ನ ಹೇಳ್ತಾ ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನವಿಲ್ಲು 101.3 MHz, ಯಾಕಂದ್ರೆ ಇದು ಮ್ಯೂಸಿಕಲಿ ಯಾರ್ಸ್.

ಹತ್ತು ಗಂಟೆ ಆಗೋಯ್ತು. ಅಬ್ಬಾ, ಹೇಗೆ ಓಡ್ತಾ ಇದೆ ರೀ ಸಮಯ. 80th ಸ್ವಾತಂತ್ರ್ಯ ದಿನಾಚರಣೆಯ ದಿನ ಶುರುವಾಗಿ ಇನ್ನೇನು ಸ್ವಲ್ಪ ಹೊತ್ತು ಕಳೆದ್ರೆ 16th ತಾರೀಕು ಕಾಲಿಟ್ಬಿಡ್ತೀವಿ, ಹೌದಲ್ಲ? ನಿದ್ದೆ ಕಣ್ಣ ಮುಂದೆ ಕಾಯ್ತಾ ಇದೆ, ಆದರೆ ಕನಸಿನ ಲೋಕಕ್ಕೆ ಕಾಲಿಡದೆ ಯಾವ ರೀತಿಯಾಗಿ ನಿದ್ದೆಯನ್ನು ನಮ್ಮದಾಗಿಸ್ಕೊಳ್ಳೋದು? ಆದರೆ ನಾವು ಇಲ್ಲಿ ಚಂದವಾಗಿ ನಿದ್ದೆಯನ್ನು ಮಾಡಬೇಕು ಅಂದರೆ ಅಲ್ಲಿ ಒಂದಷ್ಟು ಜನ ಆ ಕನಸಿಗೆ ಪೋಷಣೆಯನ್ನು ನೀಡ್ತಾ ಸುಖವಾಗಿ ನಿದ್ರಿಸೋದಕ್ಕೆ ಹಗಲಿರುಳು ದುಡಿತಾ ಇರ್ತಾರೆ. ಅವರೆಲ್ಲರನ್ನ ನೆನಪಿಸಿಕೊಳ್ಳುತ್ತಾ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತಾಡೋಣ. ಮಾತುಗಳ ಜೊತೆ ಕನಸಿನ ಲೋಕದಲ್ಲಿ ನಾವು ಕೂಡ ಜೊತೆ ಜೊತೆಯಾಗೋಣ. ಇದು FM Rainbow 101.3 MHz ಮ್ಯೂಸಿಕಲ್ ಯಾರ್ಡ್ಸ್.

10:07 ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು, ಕನಸಿನ ಲೋಕ. ನಾವೆಲ್ಲ ಚಂದವಾಗಿ ಕನಸನ್ನ ಕಾಣಬೇಕು ಅನ್ನೋದಾದ್ರೆ ನಮ್ಮ ಕನಸಿಗೆ ಪೂರಕವಾಗುವಂತಹ ರಕ್ಷಣೆಯನ್ನ ಒದಗಿಸೋರು ಯಾರು? ನಿಮ್ಮ ಉತ್ತರ ಸರಿ, ಸೈನಿಕರು. ಎಷ್ಟೆಲ್ಲ ಚಳಿ, ಸ್ವಲ್ಪ ಚಳಿ ಕಾಲ ಈಗ ಜಾಸ್ತಿ ಆಯಿತು ಅಂದಾಗಲೇ ನಾವು ರಗ್ ಮೇಲೆ ರಗ್ ಹೊತ್ಕೊಂಡು ಮಲ್ಕೋತೀವಿ ಕನಸು ಕಾಣಬೇಕು ಅಂತ, ಜರ್ಕಿನ್ ಹಾಕೊಂಡು ಓಡಾಡ್ತೀವಿ ಶೀತವಾಗಬಾರ್ದು ಅಂತ, ಸ್ವಲ್ಪ ಮೈ ಬಿಸಿ ಆಗ್ತಿದ್ದ ಹಾಗೆ ಅಬ್ಬಾ ಅಂತ ಹೇಳಿ ಡಾಕ್ಟರ್ ಹತ್ರ ಓಡ್ ಹೋಗ್ತೀವಿ. ಇದು ನಗರದ ಒಳಗಿನ ನಾರ್ಮಲ್ ಚಳಿಗೆ ಹೀಗಾದರೆ, ಹಿಮಾಲಯದಂಥ ಹಿಮಾಲಯದಲ್ಲಿ ಆ ಚಳಿಯಲ್ಲಿ ಆ ನಡುಗಡ್ಡೆಯಲ್ಲಿ ನಿಂತು ಉರಿಯೋ ಬಿಸಿಲಲ್ಲಿ ಗಡಿಯನ್ನು ಕಾಯ್ತಾ ನಮ್ಮ ನಾಳೆಯನ್ನು ನೆಮ್ಮದಿಯಾಗಿ ಕಾಯ್ತಾ ಇರುವಂತಹ ಸೈನಿಕರು ನಮ್ಮ ರಕ್ಷಕರು. ಅವರು ನಮ್ಮ ಕನಸು ಚಂದವಾಗಿ ಮೂಡಿಬರೋದಕ್ಕೆ, ನಿದ್ದೆಯ ಕನಸಷ್ಟೇ ಅಲ್ಲ ರೀ, ನಮ್ಮ ನಾಳಿನ ಭವಿಷ್ಯದ ಕನಸು ನನಸಾಗುವುದಕ್ಕೆ ನಮಗೆ ರಕ್ಷಣೆಯ ಭಾರವನ್ನು ಹೊತ್ತು ನಮ್ಮನ್ನು ಕಾಯ್ತಾ ಇರೋರು. ಅವರನ್ನು ನಾವು ಮರೀಲಿಕ್ಕಾಗುತ್ತ್ಯಾ? ಖಂಡಿತ ಇಲ್ಲ. ಅವರಿಗೆ ಸಲ್ಲಿಸಲೇಬೇಕು ನಮ್ಮ ನಮನಗಳನ್ನು.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಹತ್ತು ಗಂಟೆ 17 ನಿಮಿಷ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ. ನಾರಿ ಮುನಿದರೆ ಮಾರಿ ಚಿತ್ರದ ಗೀತ ಕೇಳಿದ್ವಿ. ಗೋಪಿ ಲೋಲ ಹೇ ಗೋಪಾಲ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆಯ ಗೀತೆಗೆ ರಾಜನ್ ನಾಗೇಂದ್ರವರ ಸಂಗೀತ ನಿರ್ದೇಶನವಿತ್ತು. ಈಗಷ್ಟೇ ಕೇಳಿದ ಮತ್ತೊಂದು ಗೀತೆಯಾಗಿತ್ತು ಪ್ರೇಮ ತರಂಗ ಚಿತ್ರದ್ದು. ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಅಂಬಿಕಾ ತನಿಯ ತತ್ತ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದರಾ ಬೇಂದ್ರೆ ಅವರ ರಚನೆಯ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇತ್ತು. ಮಾತಾಡ್ತಾ ಇದ್ದೀವಿ ನಮ್ಮ ಕನಸುಗಳನ್ನು ನನಸಾಗಿಸುವುದಕ್ಕೆ ದೇಶದಲ್ಲಿ ದುಡಿತಾ ಇರುವಂತಹ ನಮ್ಮವರ ಬಗ್ಗೆ, ನಮ್ಮ ಜನತೆಯ ಬಗ್ಗೆ. ಗಟ್ಟಿಯಾಗಿ ಕುಳಿತು ಮಾತನಾಡುವುದಕ್ಕೆ ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಶಕ್ತಿ, ದೇಹದ ಶಕ್ತಿ. ಆ ಶಕ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಹಾರ. ಹೌದು ರೀ, ನಮ್ಮ ಬೆನ್ನೆಲುಬು ಗಟ್ಟಿಯಾಗಿ ನಿಲ್ಲಬೇಕು, ನಾವು ನಮ್ಮ ಮನೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂದರೆ ದೇಶದ ಬೆನ್ನೆಲುಬಾದಂತಹ ರೈತ ಗಟ್ಟಿಯಾಗಿರಬೇಕಾಗತ್ತೆ. ಮಣ್ಣಿನಲ್ಲಿ ಬೆವರು ಸುರಿಸ್ತಾನೆ, ದೇಶದ ಕೋಟಾಂತರ ಜನರ ಹಸಿವನ್ನು ನೀಗಿಸ್ತಾನೆ. ಅನ್ನದಾತ ಸದಾ ಸುಖಿಯಾಗಿರಬೇಕು, ಯಾಕಂದರೆ ನಮ್ಮ ಕನಸುಗಳನ್ನು ನನಸು ಮಾಡೋದಕ್ಕೆ ಆತನ ಕೊಡುಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಂತೀರಾ? ಮತ್ತಷ್ಟು ಮಾತಾಡೋಣ. ಈಗ ಕೇಳಿ ಬರ್ತಾ ಇದೆ ಬಿ ಆರ್ ಛಾಯ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರು ರಚಿಸಿರುವಂತಹ ಗೀತೆ. ಅಗಸ್ತ್ಯ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಗೆ. ಇಬ್ಬನಿ ತಬ್ಬಿದ ಇಳೆಯಲಿ ರಶ್ಮಿ ಚಿತ್ರದ ಗೀತೆ. ಈ ಗೀತೆಯ ನಂತರ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಚಿ ಉದಯಶಂಕರ್ ಅವರ ಸಾಹಿತ್ಯರು ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನರು ಗೀತೆಯನ್ನು ನೀವು ಕೇಳಬಹುದು ನಂದ ಗೋಕುಲ ಚಿತ್ರದಿಂದ. ಯಾವ ಗೀತೆ ಹೇಳಲ್ಲ, ಕಾಯ್ತಾ ಇರಿ, ಜೊತೆಯಾಗಿರಿ ಎಫ್ ಎಂ ರೇನ್ಬೋನ ಕೇಳ್ತಾ ಕೇಳ್ತಾ. ಸಂದೇಶದ ಮುಖಾಂತರ ಹೇಗನ್ನಿಸ್ತದೆ ಕಾರ್ಯಕ್ರಮ ಅನ್ನೋದನ್ನು ತಿಳಿಸ್ಕೊಡ್ತಾ ಇರಿ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಅಂದ ಹಾಗೆ ಮಾತಾಡ್ತಾ ಇರೋದು ನಾವು ನೀವು ನಮ್ಮ ಕನಸುಗಳನ್ನ ನನಸು ಮಾಡೋರ ಬಗ್ಗೆ, ಆ ನನಸು ಮಾಡೋದಕ್ಕೆ ಪರೋಕ್ಷವಾಗಿ ಹೆಗಲಾಗಿ ನಿಂತವ್ರ ಬಗ್ಗೆ. ಈ ನಿಟ್ಟಲ್ಲಿ ನಾವು ನೋಡಿದಾಗ ಶಿಕ್ಷಣವನ್ನ ಕಲಿಸೋರು ನಮ್ಮ ಶಿಕ್ಷಕರು ತಮ್ಮ ಜೀವನದ ಬಹುಮುಖ್ಯ ಭಾಗವಾದ ಸಮಯವನ್ನ ನಮಗೆ ಕೊಟ್ಟು ತಮ್ಮಲ್ಲಿರುವಂತಹ ಜ್ಞಾನವನ್ನ ನಮ್ಮೆಲ್ಲರಿಗೂ ಕೂಡ ಕಲಿಸಿಕೊಟ್ಟು ಅಪರೋಕ್ಷವಾಗಿ ಅಂದರೆ ನೇರವಾಗಿ ನಮ್ಮೆಲ್ಲರ ಕನಸನ್ನ ನನಸು ಮಾಡೋದಕ್ಕೆ ಕಾರಣರಾಗಿರ್ತಾರೆ. ಸದಾಕಾಲ ತನ್ನ ವಿದ್ಯಾರ್ಥಿಗಳ ಒಳಿತಿಗಾಗಿ ಶ್ರಮಿಸ್ತಾ ಇರ್ತಾರೆ. ಅವರ ಜೊತೆಯಾಗಿ ಇದೇ ಜ್ಞಾನದ ವಲಯಕ್ಕೆ ಬಂದರೆ ವಿಜ್ಞಾನಿಗಳು ಜ್ಞಾನ ಮತ್ತು ಸಂಶೋಧನಾ ಶಕ್ತಿಯಿಂದ ದೇಶವನ್ನು ಹೊಸ ಎತ್ತರಗಳಿಗೆ ಕರೆದೊಯ್ಯುತ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಬಾಳು ತುಂಬ ಹಸನಾಗಿ ಸುಲಭವಾಗಿ ಮತ್ತು ಅನೇಕ ವಲಯಗಳ ಕೆಲಸಗಳು, ಕಷ್ಟಕರವಾದ ಕೆಲಸಗಳು ಬಹಳ ಸಲೀಸಾಗಿ ಸರಾಗವಾಗಿ ನಡೆಯೋದಕ್ಕೆ ಬೇಕಾದಂತಹ ತಂತ್ರಜ್ಞಾನಗಳನ್ನು, ಹೊಸದಾದ ತಂತ್ರಜ್ಞಾನಗಳನ್ನು ತಯಾರು ಮಾಡಿ ದಿನ ಬಳಕೆಗೋಸ್ಕರ ಜನರಿಗೆ ಜೀವನವನ್ನು ಸರಳಗೊಳಿಸ್ತಾರೆ. ಅವರು ಕೂಡ ನಮ್ಮ ಕನಸು ಬಹಳ ಹೆಚ್ಚಾಗೋದಕ್ಕೆ ಕಾರಣಕರ್ತರು ಅಲ್ವೇ? ಈ ನಿಟ್ಟಲ್ಲಿ ಬಂದಾಗ ಎಂಜಿನಿಯರ್ಗಳನ್ನ ಕೂಡ ನೆನಲೇಬೇಕಾಗತ್ತೆ ರೀ. ಎಂಜಿನಿಯರಿಂಗ್ನ ಎಲ್ಲ ವಲಯಗಳು ಕೂಡ ವಿಜ್ಞಾನದ ಆ ಒಂದು ಅನ್ವಯವನ್ನು ಅಂದರೆ ಅಪ್ಲಿಕೇಶನ್ನನ್ನು ಜೀವನಕ್ಕೆ ತಂದು ಜೀವನವನ್ನು ಸರಾಗ ಮಾಡಿದೆ. ಅದರ ಜೊತೆಯಾಗಿ ಬದುಕನ್ನು ಹಸನು ಮಾಡಿದೆ. ನೀವೇನಂತೀರಾ? ಮತ್ತಷ್ಟು ಮಾತಾಡೋಣ ಎಫ್ಎಂ ರೇನ್ಬೋದಲ್ಲಿ. ಕಾಯ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ನಮ್ಮ ಕನಸಿನ ಲೋಕದಲ್ಲಿ ಕನಸುಗಳಿಗೆ ಜಾಗ ಮಾಡಿಕೊಡ್ತಾ ಇರುವಂತಹ ನಮ್ಮವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಎಫ್ಎಂ ರೇನ್ಬೋ ಇದು.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನಮ್ಮ ಕನಸುಗಳು ಭದ್ರವಾಗಿರಬೇಕಾದ್ರೆ ತಾವು ಶ್ರಮ ವಹಿಸಿ ದುಡಿತಾ ಇರುವಂತಹ ನಮ್ಮವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸಾಕಷ್ಟು ಮಂದಿಯ ಬಗ್ಗೆ ಮಾತಾಡ್ತಾ ಬಹಳ ಮುಖ್ಯವಾದ ವ್ಯಕ್ತಿಗಳ ಬಗ್ಗೆ ನಾವು ಹೇಳಲೇಬೇಕು ರೀ. ಯಾರವರು? ವೈದ್ಯರು. ಹೊರಗಡೆ ಕಾವಲು ಕಾಯೋದು ಎಷ್ಟು ಮುಖ್ಯನೋ ಹಾಗೆ ನಮ್ಮ ದೇಹ ಗಟ್ಟಿಮುಟ್ಟಾಗಿರಬೇಕು ಅಂದರೆ, ಪಡೆದ ಆಹಾರ ಪೌಷ್ಟಿಕಾಂಶದ ಸಮೇತ ಸೇರಬೇಕು ಅಂದರೆ, ಯಾವುದೇ ರೀತಿಯ ರೋಗ ಬಾಧೆಗಳಿಲ್ಲದಂತಹ ಆರೋಗ್ಯಕರ ಸಮಾಜ ನಿರ್ಮಿಸೋದು ಬಹಳ ಮುಖ್ಯ. ಅದಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾರೆ ವೈದ್ಯರು, ದಾದಿಯರು. ಅವ್ರನ್ನ ಕೂಡ ನಾವು ನೆನೆಯಲೇಬೇಕಲ್ವಾ? ಇನ್ನು ಈ ನಿಟ್ಟಿನಲ್ಲಿ ನೋಡೋದಾದರೆ, ಬಹಳ ಮುಖ್ಯವಾಗಿ ಪರಿಸರದ ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರ

ಪರಿಸರ ಸಂರಕ್ಷಕರು, ವನ್ಯಜೀವಿ ಸಂರಕ್ಷಕರು ಕೂಡ ಹೋರಾಡ್ತಿರ್ತಾರೆ, ಓಡಾಡ್ತಿರ್ತಾರೆ. ಅವರನ್ನು ಕೂಡ ನೆನೆಯಲೇಬೇಕು. ಯಾಕಂದರೆ ನಮ್ಮ ದೇಶದ ಆ ವನ್ಯಜೀವಿ ಸಂಪತ್ತು ನಮ್ಮ ಕನಸುಗಳಿಗೆ ಬಣ್ಣ ಕಟ್ಟುವಂಥದ್ದು. ಅಂತಹ ತಮ್ಮ ಹಕ್ಕನ್ನು, ಆ ವನ್ಯಜೀವಿಗಳ ಹಕ್ಕನ್ನು ಉಳಿಸೋದಕ್ಕೆ ಹೋರಾಡ್ತಿರೋರಿಗೂ ಕೂಡ ನಾವು ನೆನೆಯಲೇಬೇಕು. ಇವೆಲ್ಲದರ ಜೊತೆಯಾಗಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪಬೇಕು ಅಂದರೆ ಸಾರಿಗೆ ಸಿಬ್ಬಂದಿ ಬೇಕೇ ಬೇಕಲ್ವೇ? ಅವರನ್ನ ಹೇಗ್ರಿ ಮರೆಯೋದಕ್ಕಾಗತ್ತೆ? ಅದೇ ರೀತಿಯಲ್ಲಿ ವಕೀಲರು, ನ್ಯಾಯಾಂಗ ವ್ಯವಸ್ಥೆಯವರು, ಇವರೆಲ್ಲರೂ ಕೂಡ ಪ್ರತಿಯೊಬ್ಬರ ಹಕ್ಕನ್ನ ಸಮಾಜ ಕಾರ್ಯಕರ್ತರ ಜೊತೆಯಾಗಿ ಎತ್ತಿ ಹಿಡಿಯೋದಕ್ಕೆ ಕಾಯ್ತಿರ್ತಾರೆ, ಜೊತೆಯಾಗಿ ನಿಂತು ಹೋರಾಡ್ತಾರೆ. ಅವರಿಗೂ ಕೂಡ ನಮ್ಮ ನಮನ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಕನಸುಗಳಿಗೆ ರಕ್ಷಣೆ ಕೊಡುವಂತಹ ನಮ್ಮವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಅಲ್ಲ ರೀ, ಎಷ್ಟೆಲ್ಲ ಜನರಿದ್ದಾರೆ ನಮ್ಮ ಜೊತೆ, ಒಮ್ಮೆ ಗಮನ ಹರಿಸಿದ್ರೆ ಎಷ್ಟೋ ಜನರಿಗೆ ಕೃತಜ್ಞತೆಯನ್ನ ಹೇಳದೆ ಕನಸು ಕಾಣ್ತಾ ಇದೀವಲ್ವಾ ಅಂತ ಅನ್ಸುತ್ತೆ. ಏನಂತೀರಾ? ನಮ್ಮ ಆರೋಗ್ಯ ಸ್ವಚ್ಛವಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋದಾದ್ರೆ ಕಾರಣೀಕರ್ತರು ಸ್ವಚ್ಛತಾ ಕಾರ್ಮಿಕರು, ಅವರನ್ನ ಮರಿಲಿಕ್ಕಾಗತ್ತೆಯೇ? ಖಂಡಿತ ಇಲ್ಲ. ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರು, ವಿದ್ಯುತ್ ಮತ್ತು ನೀರು ಸರಬರಾಜು ಸಿಬ್ಬಂದಿ, ಸ್ವಯಂ ಸೇವಕರು ಅಷ್ಟೇ ಅಲ್ಲ ರೀ, ಅಂಚೆ ಮತ್ತು ವಿತರಣಾ ಸಿಬ್ಬಂದಿಗಳು, ಆಹಾರ ಔಷಧಿ ಅಗತ್ಯ ವಸ್ತುಗಳನ್ನು ಸುರಕ್ಷಿತವಾಗಿ ತಲುಪುವಂತೆ ಮಾಡೋರು, ಅಬ್ಬಾ ಎಷ್ಟೆಲ್ಲ ಜನ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ನೆನಿತಾ ಹೋದರೆ ಎಲ್ಲರೂ ಕೂಡ ಸಾಲುಗಟ್ಟಿ ಎಲ್ಲರಿಗೂ ನಾವು ಧನ್ಯವಾದ ಹೇಳಲೇಬೇಕು. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಮೌಲ್ಯಗಳನ್ನು ಬೆಳೆಸೋದಕ್ಕೆ ಕಾರಣಕರ್ತರಾಗುವಂತಹ, ಜಾಗೃತ ಸಮಾಜ ನಿರ್ಮಿಸೋದಕ್ಕೆ ಕಾರಣಕರ್ತರಾಗುವಂತಹ ಕಲಾವಿದರು, ಸೃಜನಶೀಲರು, ಎಷ್ಟೆಲ್ಲ ಜನರು ನಮ್ಮೊಟ್ಟಿಗಿದ್ದಾರೆ. ಇದೆಲ್ಲದಕ್ಕೂ ನಮ್ಮನ್ನು ತೆರೆದುಕೊಳ್ಳೋದಕ್ಕೆ ಮಾಡುವಂಥವರೇ ನಮ್ಮ ತಾಯಿ ತಂದೆಯರು, ಪೋಷಕರು. ಅವರಿಗೂ, ಕುಟುಂಬ, ಇವರೆಲ್ಲರೂ ಕೂಡ ನಾವು ಕಾಣುವಂತಹ ಕನಸನ್ನು ನನಸು ಮಾಡೋದಕ್ಕೋಸ್ಕರನೇ ಚಂದವಾದ ಕನಸುಗಳನ್ನು ತಾವು ಕೂಡ ಹೆಣಿತಾ ನಮ್ಮೆಲ್ಲರ ಕನಸಿಗೆ ಜೊತೆಯಾಗಿರ್ತಾರೆ. ಅವರೆಲ್ಲರಿಗೂ ನಾವು ನಮಸ್ಕಾರಗಳನ್ನು ಸಲ್ಲಿಸಲೇಬೇಕು, ಹೌದಲ್ವೇ?

ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ನಿಮ್ಮ ಸಂದೇಶಗಳನ್ನು ನೋಡೋಣವಾ. ಮಂಜು ಬೆಟ್ಟಗಿರಿ ರಮೇಶ್ ಅವರ ಜೊತೆಯಾಗಿ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಮಂಜುಳಾ ಸಾಯಿ ತನಯ್ಯ ಅವರ ಸಂದೇಶದ ನಂತರ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದರೆ, ಸತೀಶ್ ಅವರು ಕಡುವಿನ ಹೊಸಹಳ್ಳಿ ಅರಕಲಗೂಡಿಂದ ಹೇಳ್ತಾ ಇದ್ದಾರೆ, ದೇಶ ಸುಭಿಕ್ಷವಾಗಿರುತ್ತೆ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಾಂಬೇ ಅಂತ. ಎನ್ಜಿ ಬಸವರಾಜ ಅನ್ನಪೂರ್ಣ ಚಿತ್ರದುರ್ಗದಿಂದ, ಇಂದ್ರಜಿತ್ ಸಕಲೇಶಪುರದಿಂದ ಇವರ ಮಾತು ಕೂಡ ಇದೆ ಆಗಿದೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಶ್ರೀನಿವಾಸ ಅವರೇ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದೀರಾ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ರೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಅನುಷಾ ಅವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಬಳಿಕ ಸಂದೇಶ ಕಳಿಸಿದ್ದಾರೆ ಮಂಜುನಾಥ್ ಅವರು ಕಾಳತಮ್ಮನಹಳ್ಳಿಯಿಂದ, ಶ್ರೀನಾಥ್ ಮಾಗಡಿ ರಸ್ತೆಯಿಂದ, ಯಶುಸುಧಾ ಅವರೇ ಬೂದಿಹಾಳಿಂದ ಸಂದೇಶ ಕಳಿಸಿದ್ರಿ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದ. ಗಡಿಯಲ್ಲಿ ನಿಂತ ಸೈನಿಕನಿಂದ ಹಿಡಿದು ಗದ್ದೆಯಲ್ಲಿ ದುಡಿಯೋ ರೈತನವರೆಗೆ, ಆಸ್ಪತ್ರೆಯಿಂದ ನಮ್ಮನ್ನು ಕಾಪಾಡುವ ವೈದ್ಯರಿಂದ ಹಿಡಿದು ರಸ್ತೆಗಳನ್ನು ಸ್ವಚ್ಛಗೊಳಿಸುವ ಪ್ರತಿಯೊಬ್ಬ ಸ್ವಚ್ಛ ಸೇವಕರವರೆಗೆ, ಪ್ರತಿಯೊಬ್ಬರೂ ನಮ್ಮ ಜೀವನದ ಭಾಗವಾಗಿ ಕನಸನ್ನು ಕಟ್ಟುತ್ತಾ ದೇಶವನ್ನು ಕಟ್ಟುವುದಕ್ಕೆ ಜೊತೆಯಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂತಹ ಪ್ರತಿಯೊಬ್ಬರ ಬೆವರ ಹನಿಯಲ್ಲೂ ನಮ್ಮ ದೇಶದ ಭವಿಷ್ಯ ಅಡಗಿದೆ, ನಮ್ಮ ಕನಸುಗಳ ಭವಿಷ್ಯ ಅಡಗಿದೆ. ನೋಡಿ, ಇವತ್ತಿಷ್ಟೆಲ್ಲ ಮಾತಾಡಿದ್ವಿ, ದೇಶನ ಕಾಪಾಡೋದು, ಕನಸುಗಳನ್ನು ನನಸು ಮಾಡಿಕೊಳ್ಳೋದು ಕೇವಲ ಒಬ್ಬರ ಕರ್ತವ್ಯನ ಖಂಡಿತ ಅಲ್ಲ ರೀ, ಒಬ್ಬರ ಜವಾಬ್ದಾರಿನ ಖಂಡಿತ ಅಲ್ಲ ರೀ, ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಕೂಡ ನಾನೊಬ್ಬ ಬರೀ ನಾಗರಿಕ ಅಲ್ವಾ ಅಂತ ಯೋಚನೆ ಮಾಡದೆ ನಮ್ಮ ಪಾಲಿನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಪ್ರತಿಯೊಬ್ಬರ ಕನಸು ನನಸಾಗುತ್ತೆ, ಬಲಿಷ್ಠ ಸುಂದರ ಸಮೃದ್ಧ ಭಾರತ ನಿರ್ಮಾಣವಾಗುತ್ತೆ. ಈ ಮಾತುಗಳನ್ನು ಹೇಳುತ್ತಾ ಪ್ರತಿಯೊಬ್ಬರ ಕನಸು ನನಸಾಗಲಿ ಅಂತ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಇದಾಗಿತ್ತು ಈ ಹೊತ್ತಿನ ಕನಸಿನ ಲೋಕ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸದಾ ಕೇಳ್ತಾರಿ FM ರೇನ್ಬೋ 101.3 ಮೆಗಾಹರ್ಟ್ಸ್.

ಹೋಯ್ತು. ಇಲ್ಲಿವರೆಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಿದ್ದಾಗಿತ್ತು. ನಿಮ್ಮ ಜೊತೆ FM ಗೋಲ್ಡ್ ಪ್ರಸಾರವಾಗುತ್ತೆ ಇನ್ನು ಮುಂದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನೀವಿಲ್ಲಿಯವರೆಗೂ ಸುದ್ದಿಯನ್ನ ಕೇಳಿದ್ರಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನವೆಲ್ಲೂ 101.3 MHz. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ.